ಆಕಾಶವಾಣಿ ಮಂಗಳೂರು. ಸಮಯ 5:58 ಹಾಗೂ 36 ಸೆಕೆಂಡುಗಳು. ಇಂದು ಭಾನುವಾರ, ರಾಷ್ಟ್ರೀಯ ಶಕವರ್ಷ 1948, ವೈಶಾಖ ಮಾಸದ 27ನೇ ದಿನ, ಅಂದರೆ 2026ನೇ ಸಭಿ, ಮೇ ತಿಂಗಳ 17ನೇ ತಾರೀಕು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್. ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷ್ ಆಳ್ವಾಯಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಸುಪ್ರಭಾತ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈಗ ಕೇಳಿ ವೃಂದಗಾನದಲ್ಲಿ ಬಿಎಚ್ ಶ್ರೀಧರವರ ರಚನೆಯ ದೇಶಭಕ್ತಿ ಗೀತೆ ರಾಷ್ಟ್ರಮಹಂಭೋ.

0: ಮನಸ್ಸು ದೇಹದ ಎಲ್ಲ ಚಟುವಟಿಕೆಗಳ ಪ್ರಧಾನ ಕೇಂದ್ರ. ಈ ಶಾಶ್ವತವಾದ ಜಗತ್ತಿನಲ್ಲಿ ಅಶಾಶ್ವತವಾದ ಶರೀರ ಶಾಶ್ವತವಾಗಬಲ್ಲದೇ? ಖಂಡಿತವಾಗಿಯೂ ಆಗಬಹುದು. ಅದಕ್ಕೆ ಮನುಷ್ಯ ಮನಸ್ಸು ಮಾಡಬೇಕು, ಸಾಧನೆಯ ಶೋಧನೆ ಮಾಡಿ ಎಲ್ಲರೂ ಮೆಚ್ಚಿಕೊಳ್ಳುವ ಬದುಕಿನ ಕಡೆ ಮನವನ್ನು ನೀಡಬೇಕು. ಹೊಸತಾದ ವಸ್ತು ತಯಾರಿಸಿ ಜನೋಪಯೋಗಿ ಆಗುವ ಸಂಶೋಧನೆ ಮಾಡಿ ವಿಜ್ಞಾನಿಯಾಗಬಹುದು, ಅಥವಾ ನಮ್ಮ ಬದುಕಿಗೆ ಶ್ರೇಷ್ಠತೆಯನ್ನು ತಂದು ಜನರ ಬದುಕಿಗೆ ಮಾದರಿಯಾದ ಮಾರ್ಗದರ್ಶಿಯಾದ ಸುಜ್ಞಾನಿಯಾಗಬಹುದು. ಆಗ ಅವನ ಅಂತ್ಯದ ನಂತರವೂ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಅಂಥವರನ್ನು ಸತ್ತು ಬದುಕಿದವರು ಎನ್ನುತ್ತಾರೆ. ಮಹಾಭಾರತದಲ್ಲಿ ಯಕ್ಷ ಧರ್ಮಜನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದನಂತೆ. ಎಲ್ಲದಕ್ಕೂ ಧರ್ಮರಾಯ ಸಮರ್ಪಕ ಉತ್ತರ ನೀಡಿದನಂತೆ. ಜನರು ಇದನ್ನು ಲಘುವಾಗಿ ಹೇಳುವುದುಂಟು, ತನ್ನ ಸಹೋದರರನ್ನು ಬದುಕಿಸಲು ಉತ್ತರ ನೀಡಿದ. ನಿಜವಾಗಿ ಹಾಗಲ್ಲ. ಕಲಿಯುಗದ ಜನರ ಬದುಕಿಗೆ ಬೇಕಾದ ಎಲ್ಲ ಸೂತ್ರಗಳು ಇದರಲ್ಲಿವೆ. ಒಂದು ಪ್ರಶ್ನೆ, ಕಿಂ ಸ್ನಾನಂ, ಯಾವುದು ನಿಜವಾದ ಸ್ನಾನ? ನಾವಾದರೆ ಏನು ಹೇಳುತ್ತೇವೆ ಹೇಳಿ? ಮೈ ತೊಳೆಯುವುದು, ಕೈ ತೊಳೆಯುವುದು, ಶುಚಿ ಮಾಡುವುದು ಇತ್ಯಾದಿಗಳನ್ನು ಸ್ನಾನ ಅನ್ನುತ್ತೇವೆ. ಆದರೆ ಧರ್ಮಜ ಹೇಳಿದ, ನಮ್ಮ ಮನಸ್ಸನ್ನು ತೊಳೆಯುವುದು ನಿಜವಾದ ಸ್ನಾನ. ನಿರ್ಮಲ ಚಿತ್ತರಾಗಿ ಶುಭ್ರ ಮನಸ್ಸಿನಿಂದ ಸ್ವಚ್ಛ ಮನದಿಂದ ಉನ್ನತಿ ಪಡೆಯಲು ಸಾಧ್ಯ. ಇದರಿಂದಾಗಿ ನಾಣ್ಣುಡಿ ಬಂತು, ಮನಸ್ಸಿದ್ದರೆ ಮಾರ್ಗವಿದೆ. ಯಾರಿಗೂ ಯಾವಾಗಲೂ ಗೊಂದಲವಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂತ್ರ ಇದೆ. ಅರಿತುಕೊಳ್ಳುವ, ತಿಳಿದುಕೊಳ್ಳುವ ಮನಸ್ಸಿರಬೇಕು. ಮನಸ್ಸಿನ ಪರೆಯ ತೆರೆಯನ್ನು ಎಳೆಯಬೇಕು. ಮನ ಅರಳಬೇಕು, ಕೆರಳಬಾರದು. ಯಾವುದೇ ಸಂದರ್ಭದಲ್ಲಿ ಉದ್ವೇಗಗೊಳ್ಳಬಾರದು. ಭಗವಂತನು ಎಲ್ಲರಿಗೂ ಪ್ರತಿಭಾನ್ವಿತವಾದ, ಪ್ರಭಾವಿಯಾದ ಮನಸ್ಸು ಸಮನಾಗಿ ಹಂಚಿದ್ದಾರೆ. ಯಾರಿಗೂ ಪಕ್ಷಪಾತ ಮಾಡಿಲ್ಲ. ವಂಚನರಹಿತವಾದ, ತಾಳ್ಮೆ ಸಹಿತವಾದ, ಕೇಳಿದ್ದನ್ನು ನೋಡಿದ್ದನ್ನು ಮನನ ಮಾಡುವ, ಸಾಕಷ್ಟು ಸಹಿಸಿಕೊಳ್ಳುವ ಧಾರಣ ಶಕ್ತಿಯನ್ನು ನೀಡಿದ್ದಾನೆ. ಉತ್ತಮ ಗುಣಗಳನ್ನು ಕರುಣಿಸಿದ್ದಾನೆ. ಅದನ್ನೆಲ್ಲ ಮನಸ್ಸಿನೊಳಗೆ ತುಂಬಿಸಿದ್ದಾನೆ. ದುಷ್ಟಗುಣಗಳಾದ ದ್ವೇಷ, ಅಸೂಯೆ, ಮತ್ಸರ, ಕೋಪ ಇದನ್ನೆಲ್ಲ ಮನಸ್ಸಿನ ಹೊರಗೆ ಇರಿಸಿದ್ದಾನೆ. ನಾವು ತಪ್ಪಿ ನಮ್ಮ ಮನಸ್ಸಿನ ಒಳಗೆ ಇರಿಸಿದ ತಾಳ್ಮೆ, ಸಹನೆ, ಸಹಕಾರ ಒಳ್ಳೆಯ ಗುಣಗಳನ್ನು ಹೊರಗೆ ಹಾಕಿದರೆ ಮತ್ತೆ ಪುನಃ ಅದು ಮನಸ್ಸಿನ ಒಳಗೆ ಬರುವುದಿಲ್ಲ. ಅಥವಾ ಮನಸ್ಸಿನ ಹೊರಗೆ ಇದ್ದ ಕೆಟ್ಟ ಗುಣಗಳಾದ ಕೋಪ, ದ್ವೇಷ, ಮತ್ಸರ ಇತ್ಯಾದಿಗಳನ್ನು ಮನಸ್ಸಿನ ಒಳಗೆ ತಂದರೆ ಮತ್ತೆ ಅದು ಹೊರಗೆ ಹೋಗುವುದಿಲ್ಲ. ಆದ್ದರಿಂದ ನಮ್ಮ ಬದುಕಿನ ಮನಸ್ಸನ್ನು ಹೇಗಿರಿಸಬೇಕು, ಇದನ್ನು ನಿರ್ಣಯ ನಾವೇ ಮಾಡಬೇಕು. ಒಳ್ಳೆಯ ಗುಣಗಳು ಹೊರಗೆ ಹೋಗದಂತೆ, ಕೆಟ್ಟ ಗುಣಗಳು ಒಳಗೆ ಬಾರದಂತೆ ರಕ್ಷಿಸುವ ಮನಸ್ಸಿನ ಮನುಷ್ಯ ನಾವಾಗಬೇಕು. ಉತ್ತಮ ರೀತಿಯ ಕಡೆ ಮನವೊಲಿದರೆ, ಬೆಳೆಸಿಕೊಂಡರೆ ಅಭಿವೃದ್ಧಿ, ಸಂಪತ್ತು, ಜನಮೆಚ್ಚುಗೆ, ಗೌರವಾಧಾರಗಳು ತನ್ನಿಂತಾನೇ ನಮ್ಮ ಕಡೆ ಬರಲು ಮನಸ್ಸು ಮಾಡುತ್ತದೆ.
1: ಇದುವರೆಗೆ ಸುಧಾಕರ ರಾವ್ ಪೇಜಾವರ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಚಿಂತನ ಸುಧಾಕರ್ ರಾವ್ ಪೇಜಾವರ ಅವರಿಂದ.

ಈಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೆಳಗರೆ ಈ ಬೆಳಿಗ್ಗೆ 6:40 ತತ್ವಪದ, 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ. 6:50 ರೈತರಿಗೆ ಸಲಹೆ. 7:15 ಸಂಗೀತ ಕಟ್ಟಿಯವರು ಹಾಡಿದ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ. ಅರುಣ್ ಭಂಡಾರಿ, ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ವಾರದ ಅತಿಥಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಂ ಪಾಲಿಮರ್ಸ್ ಕೋಟೇಶ್ವರ. 9:05 ಸಂಗೀತ ಬಾಲಚಂದ್ರ ಮತ್ತು ಸಂಗಡಿಗರು ಹಾಡಿದ ಭಾವಗೀತೆಗಳು. 9:20 ಚಿತ್ರಗೀತೆಗಳು. 10 ಗಂಟೆಗೆ ಬಾಲವೃಂದ, ಕಿಶೋರ ವೇದಿಕೆ, ನೇರ ಫೋನ್ ಇನ್ ಕಾರ್ಯಕ್ರಮ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ.

ಇಪ್ಪತ್ತು ನಿಮಿಷಕ್ಕೆ ಚಿತ್ರಗೀತೆಗಳು, 10 ಗಂಟೆಗೆ ಬಾಲವೃಂದ, ಕಿಶೋರ ವೇದಿಕೆ ನೇರ ಫೋನಿನ ಕಾರ್ಯಕ್ರಮ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ ಮತ್ತು ರಶ್ಮಿ ರೈ. 10 ಗಂಟೆ 30 ನಿಮಿಷಕ್ಕೆ ಕಥಾ ಕಾಲಕ್ಷೇಪ, ಭದ್ರಗಿರಿ ಕೇಶವದಾಸ್ ಅವರಿಂದ ಪ್ರಸಂಗ ಶ್ರೀಕೃಷ್ಣ ಸಂಧಾನ. 11 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ಉಪಶಾಮಕ ಆರೈಕೆ ಕುರಿತು ಡಾ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ತಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳು ಕುರಿತ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಗ್ರಾಮೀಣ ಅಂಚೆ. 1 ಗಂಟೆ 20 ನಿಮಿಷಕ್ಕೆ ಸ್ವರ ಮಾಧುರ್ಯ, ಆರ್ಎ ರಮಾಮಣಿ ಹಾಡಿದ ವಚನಗಳು. 1 ಗಂಟೆ 30 ನಿಮಿಷಕ್ಕೆ ಚಕೋರಿ, ಕೇಳುಗರ ಕೋರಿಕೆಯ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ನಾಟಕ ನಿದ್ರಾನಗರಿ. ಪ್ರಸ್ತುತಿ ರಂಗಭೂಮಿ ಉಡುಪಿ ತಂಡದ ವಿದ್ಯಾರ್ಥಿಗಳು. ರಚನೆ ಕಾತ್ಯಾಯಿನಿ ಕುಂಜಿಬೆಟ್ಟು. ನಿರ್ದೇಶನ ರವಿರಾಜ್ ಎಚ್ಪಿ.

ಕೇಳುವರೆ, ಇಂದು ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಕ್ಯಾಥರಿನ್ ರೋಡ್ರಿಗಸ್ ಅವರಿಂದ ಸಣ್ಣ ಕಥೆ ಸಾಡು, ಬಳಿಕ ಹಾಡುಗಳು. 5:30ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ತುಳು ಚಿತ್ರಗೀತೆಗಳು, 6:50ಕ್ಕೆ ಯಕ್ಷಗಾನದ ಹಾಡುಗಳು. ಪ್ರಸಂಗ ಇಂದ್ರಕೀಲಕ, ಭಾಗವತರು ಎಂ ಶ್ರೀಧರ ಹೆಬ್ಬಾರ್ ಕಚಳ. 7:45ಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಾಗರೆ. 8:00ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15ಕ್ಕೆ ಸುಗಮ ಸಂಗೀತ, ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಭಾವಗೀತೆಗಳು. 8:30ಕ್ಕೆ ಮ್ಯೂಸಿಕಾ ಸುಪ್ರಿಯಾ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ. ಮೆಷಿನ್ ಟ್ರಾನ್ಸ್ಲೇಷನ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ SR ಭಟ್. 10:00ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿವೇಕ್ ಸೋನಾರ್ ಅವರ ಬಾನ್ಸುರಿ ವಾದನ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುವರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಬಿಆರ್ ಛಾಯಾ ಅವರು ಹಾಡಿದ ಸಂತ ಶಿಶುನಾಳ ಶರೀಫ ಅವರ ರಚನೆಯ ತತ್ವಪದ ಕೇಳೋಣ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ವಯೋಸಹಜ ದೃಷ್ಟಿದೋಷಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ.
1: ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂದ್ರೆ ಕಣ್ಣುಗಳು ನಮ್ಮ ಇಂದ್ರಿಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹಾಗೂ ಸೂಕ್ಷ್ಮವಾದ ಅಂಗ. ಇವು ಜಗತ್ತನ್ನು ನೋಡುವ ಒಂದು ಕಿಟಕಿಗಳಿದ್ದ ಹಾಗೆ. ನಯನೇನ ವಿನಾ ಸರ್ವೇ ಜ್ಞಾನಾನಿ ನಿಷ್ಫಲಾನಿ ಎಂಬ ತಾತ್ವಿಕ ಮಾತು ನೇತ್ರದ ಅಗತ್ಯತೆಯನ್ನು ಸೂಚಿಸುತ್ತದೆ.

0: ಕಣ್ಣಿನ ಸಂರಚನೆ ನೇತ್ರ ಪಟಲ ಅಂದ್ರೆ ರೆಟೀನಾ, ಕಣ್ಣಿನ ಮಸೂರ ಲೆನ್ಸ್, ಕಾರ್ನಿಯಾ, ವಿಟ್ರಿಯಸ್, ದೃಷ್ಟಿನರ ಮುಂತಾದ ಅಂಗಗಳಿಂದ ಆಗಿದೆ. ಇವೆಲ್ಲ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಉತ್ತಮ ದೃಷ್ಟಿ ಸಾಧ್ಯವಾಗ್ತದೆ. ಈ ಮಾನವ ಜೀವನದ ಪ್ರಕ್ರಿಯೆಯಲ್ಲಿ ವೃದ್ಧಾಪ್ಯ ಒಂದು ಅವಿಭಾಜ್ಯವಾದ ಹಂತವಾಗಿದೆ. ವಯಸ್ಸಾದಂತೆ ದೇಹದ ಪ್ರತಿಯೊಂದು ಅಂಗದ ಕಾರ್ಯಕ್ಷಮತೆ ಕುಂಠಿತಗೊಳ್ತಾ ಹೋಗ್ತದೆ. ನೇತ್ರಗಳು ಇದಕ್ಕೇನು ಹೊರತಲ್ಲ. ಈಗ ವಯಸ್ಸು ಹೆಚ್ಚಾದ ಹಾಗೆ ದೃಷ್ಟಿದೋಷಗಳು, ಕಣ್ಣಿನ ಶುಷ್ಕತೆ ಇರಬಹುದು ಅಥವಾ ಕಣ್ಣಿನ ಒತ್ತಡ, ಪೊರೆ ಸಮಸ್ಯೆ, ವೃದ್ಧಾಪ್ಯ ಸಂಬಂಧಿತ ಕಣ್ಣಿನ ನರಗಳ ಸಮಸ್ಯೆ ಇರಬಹುದು, ಗ್ಲಾಕೊಮಾ, ಇನ್ನು ಮಧುಮೇಹ ಸಂಬಂಧಿತ ಕಣ್ಣಿನ ಸಮಸ್ಯೆ ಮುಂತಾದವುಗಳು ಕಂಡುಬರುತ್ತದೆ. ಇದನ್ನು ನಾವು ವಯೋಸಹಜ ದೃಷ್ಟಿದೋಷಗಳು ಅಂತ ಹೇಳ್ತೇವೆ. ಇವುಗಳು ದೈನಂದಿನ ಜೀವನದ ಗುಣಮಟ್ಟವನ್ನು ದುರ್ಬಲಗೊಳಿಸುತ್ತದೆ, ಜೊತೆಗೆ ಮಾನಸಿಕ ಒತ್ತಡವನ್ನು ಸಹ ಹೆಚ್ಚಿಸುತ್ತದೆ. ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅತಿಯಾದ ತಂತ್ರಜ್ಞಾನದ ಬಳಕೆ, ಯಂತ್ರಮಯ ಜೀವನ ಶೈಲಿ ಇರಬಹುದು, ತಪ್ಪಾದ ಆಹಾರ ವಿಧಾನಗಳಿಂದಾಗಿ ಈ ಕಣ್ಣಿನ ಸಮಸ್ಯೆಗಳು ಇನ್ನಷ್ಟು ಹೆಚ್ಚುತ್ತಾ ಇದೆ. ಆಯುರ್ವೇದದ ಪ್ರಕಾರ ಕಣ್ಣು ಪಂಚಮಹಾಭೂತಗಳಿಂದ ಕೂಡಿದೆ. ಪಿತ್ತದೋಷ ಕಣ್ಣಿನ ದೃಷ್ಟಿಗೆ, ವಾತದೋಷ ಚಲನೆಗೆ ಮತ್ತೆ ಕಫದೋಷ ಕಣ್ಣಿನ ದೃಢತೆಗೆ ಸಹಾಯ ಮಾಡುತ್ತದೆ. ವೃದ್ಧಾಪ್ಯದಲ್ಲಿ ವಾತದೋಷದ ಪ್ರಭಾವ ಇನ್ನಷ್ಟು ಹೆಚ್ಚಾಗಿ ವಾತದೋಷದ ಕಾರಣದಿಂದ ದೃಷ್ಟಿ ಕ್ಷೀಣತೆ ಉಂಟಾಗ್ತದೆ. ಸಾಮಾನ್ಯವಾಗಿ ಈ ಕಾಯಿಲೆಗಳು 40 ವರ್ಷ ಮೇಲ್ಪಟ್ಟು ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು. ಈಗ ಡಾಕ್ಟರ್, ಇತ್ತೀಚೆಗೆ ಕಣ್ಣು ಮಂಜ ಆಗ್ತಾ ಇದೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಕಣ್ಣಿನ ಮುಂದೆ ಪರದೆ ಹಾಕಿದ ಹಾಗೆ ಆಗ್ತದೆ ಅಂತ 60-65 ವರ್ಷದ ರೋಗಿ ನೇತ್ರ ವೈದ್ಯರಲ್ಲಿ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ತದೆ. ಇದರಲ್ಲಿ ಕಣ್ಣಿನಲ್ಲಿರುವಂತಹ ನೈಸರ್ಗಿಕ ಮಸೂರ ಅಥವಾ ಲೆನ್ಸ್ ಅಂತ ಹೇಳ್ತೇವೆ, ಅದು ನಿಧಾನವಾಗಿ ಅಪಾರದರ್ಶಕವಾಗ್ತಾ ಬರ್ತದೆ. ಇದು ವಯೋವೃದ್ಧ ಸಂಬಂಧಿತ ಕಣ್ಣಿನ ಸಮಸ್ಯೆಗಳಲ್ಲಿ ಈ ಪೊರೆ ಸಮಸ್ಯೆ ಅತ್ಯಂತ ಸಾಮಾನ್ಯವಾದದ್ದು. ಒಮ್ಮೆಲೆ ಒಂದು ಕಣ್ಣು ಕೆಂಪಾಗುವುದು ಅಥವಾ ಇದ್ದಕ್ಕಿದ್ದಾಗಿ ದೃಷ್ಟಿ ಕಡಿಮೆ ಆಗುವುದು, ವಿಪರೀತವಾದ ಕಣ್ಣಿನ ನೋವು, ತಲೆನೋವು, ಕೆಲವೊಮ್ಮೆ ವಾಂತಿ, ಈ ಲಕ್ಷಣಗಳು ಗ್ಲಾಕೊಮಾ ಕಾಯಿಲೆಯಲ್ಲಿ ಕಂಡುಬರುತ್ತದೆ. ಇದು 50-60 ವರ್ಷಗಳ ಅವಧಿಯಲ್ಲಿ ಬರುವ ಕಣ್ಣಿನ ಸಮಸ್ಯೆ. ಇದನ್ನ ಸೈಲೆಂಟ್ ಟೀಫ್ ಆಫ್ ಐ ಅಂತ ಕರೀತಾರೆ. ಇದು ಅರಿವಾಗದೆ ಬರುವ ಅಂಧತ್ವದ ಪ್ರಮುಖ ಕಾರಣವಾಗಿದೆ. ಇನ್ನು ಕಾಯಿಲೆಗಳ ರಾಜ ಅಂತ ಮಧುಮೇಹ ರೋಗ ಮುಖ್ಯವಾಗಿ ಈ ಕಾಯಿಲೆಗಳ ರಾಜ ಅಂತ ಬಣ್ಣಿಸ್ತಾರೆ. ಈ ಮಧುಮೇಹ ರೋಗ ಮುಖ್ಯವಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಕಣ್ಣು ಸಹ ಒಂದು. ಇದು ಆಯುರ್ವೇದದಲ್ಲಿ ಮಧುಮೇಹ ಜನ್ಯ ದೃಷ್ಟಿದೋಷ ಅಥವಾ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹದಿಂದ ಕಣ್ಣುಗಳ ಆಂತರಿಕ ಭಾಗದ ರೆಟಿನಾ ಮೇಲೆ ಹಾನಿಯಾಗ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ಇರದಿದ್ರೆ ರಕ್ತನಾಳಗಳು ಹಿಗ್ಗುತ್ತೆ. ಕ್ರಮೇಣ ರೆಟಿನಾದಲ್ಲಿ ಹೊಸ ಅಥವಾ ದುರ್ಬಲ ರಕ್ತನಾಳಗಳು ಉತ್ಪತ್ತಿಯಾಗ್ತದೆ. ಇದರಿಂದ ರೆಟಿನಾದಲ್ಲಿ ರಕ್ತಸ್ರಾವ, ನೇತ್ರದ ಒಳಭಾಗದಲ್ಲಿ ಊತ ಮುಂತಾದವುಗಳು ಸಂಭವಿಸುತ್ತದೆ. ಇದನ್ನು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಲಾಗ್ತದೆ. ಇನ್ನು 40 ವರ್ಷಗಳ ನಂತರ ಉಂಟಾಗುವ ಸಮೀಪ ದೃಷ್ಟಿ ಸಮಸ್ಯೆ, ಅಂದ್ರೆ ಸಣ್ಣ ಅಕ್ಷರಗಳನ್ನ ಅಥವಾ ವಸ್ತುಗಳನ್ನು ನೋಡಲು ಕಷ್ಟವಾಗುವುದು, ಅದನ್ನ ಪ್ರೆಸ್ಬಯೋಪಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಲೆನ್ಸ್ ತನ್ನ ಅಕಮೊಡೇಷನ್ ಪವರ್ ಅನ್ನ ಕಳೆದುಕೊಳ್ತದೆ. ಆಯುರ್ವೇದದ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನ ನಾವು ವಯೋಜನಿತ ವಾತದೋಷದ ಪ್ರಭಾವ ಅಂತ ಪರಿಗಣಿಸ್ತೇವೆ. ವಯಸ್ಸು ಹೆಚ್ಚಾದಂತೆ ಕಣ್ಣಿನ ಅಶ್ರು ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಇದರಿಂದ ಕಣ್ಣು ಒಣಗುವುದು, ಉರಿ, ಬೆಳಕಿಗೆ ಅಸಹನೀಯತೆ, ಗಾಸುಗಟ್ಟಿದಂತೆ, ಮೋಡ ಮುಚ್ಚಿದಂತೆ ಕಾಣುವುದು ಇತ್ಯಾದಿ ಲಕ್ಷಣಗಳು ಕಂಡುಬರುತ್ತದೆ. ಈ ಸ್ಥಿತಿಯನ್ನ ಡ್ರೈ ಐಸ್ ಅಥವಾ ಶುಷ್ಕ ನೇತ್ರತ ಅಂತ ಹೇಳ್ತಾರೆ. ಇವೆಲ್ಲ ವೃದ್ಧಾಪ್ಯ ಸಂಬಂಧಿತ ಕೆಲವು ಸರ್ವೇ ಸಾಮಾನ್ಯವಾದ ಕಣ್ಣಿನ ಸಮಸ್ಯೆಗಳು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ವಯೋಸಹಜ ದೃಷ್ಟಿದೋಷಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆರೋಗ್ಯ ಮಂಥನ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ಮನೆ ಮಂದಿಯ ಹೂದೋಟದಲ್ಲಿ ರಂಗುರಂಗಾದ ಹೂವಿನ ಗಿಡಗಳ ಜೊತೆ ಬಿಳಿ ಬಣ್ಣದ ಹಾಗೂ ಕೆಂಪು ಬಣ್ಣದ ದಾಸವಾಳ ಹೂಗಳು ಬೇರೆ ಬೇರೆ ರೀತಿಯ ವಿನ್ಯಾಸ ಮತ್ತು ಔಷಧೀಯ ಗುಣಗಳ ವಿಶೇಷತೆಗಳಿಂದ ಕೂಡಿ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ದಾಸವಾಳ ಹೂವಿನ ಗಿಡವನ್ನು ಬೆಳೆಸಬೇಕಾದರೆ ಕಾಂಡದ ತುಂಡು ಇಲ್ಲವೇ ಗೂಟಿ ವಿಧಾನವನ್ನು ಬಳಸಿಕೊಂಡು ಸಸ್ಯಾಭಿವೃದ್ಧಿ ಮಾಡಬಹುದು. ಕಸಿ ಕಟ್ಟಿದ ದಾಸವಾಳ ಗಿಡದಲ್ಲಿ ಹಲವಾರು ಬಣ್ಣಗಳನ್ನು, ಅತಿ ದೊಡ್ಡ ಗಾತ್ರದ ಪುಷ್ಪಗಳನ್ನು ಪಡೆಯಲು ಕೂಡ ಸಾಧ್ಯವಿದೆ. ದಾಸವಾಳ

0: ಬಂಡವಾಳದ ಗಿಡಗಳು ಮನೆಯ ಅಂಗಳ ಉದ್ಯಾನವನಗಳಲ್ಲಿ ನೋಡುವವರನ್ನ ಆಕರ್ಷಿಸಿದರು. ಈ ಹೂವು ಇನ್ನೂ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿಲ್ಲ. ದೇವರ ಪೂಜೆಗೆ ಔಷಧೀಯ ಕಾರ್ಯಕ್ಕಾಗಿ ಬಳಸಲ್ಪಡುವ ದಾಸವಾಳ ಈಗ ಅಲಂಕಾರಕ್ಕೆ ಮಾತ್ರ ಸೀಮಿತವಾದ ಪುಷ್ಪ. ದಾಸವಾಳ ಹೂವು ಮಾಲ್ವೇಸಿ ಕುಟುಂಬ ವರ್ಗಕ್ಕೆ ಸೇರಿದ್ದು, ಇಂಗ್ಲಿಷ್ ಭಾಷೆಯಲ್ಲಿ ಇದಕ್ಕೆ ಹೈಬಿಸ್ಕಸ್ ಎಂದು ಕರೆಯಲಾಗುತ್ತದೆ, ಸಂಸ್ಕೃತದಲ್ಲಿ ಜಪಾ ಕುಸುಮ ಎಂತಲೂ, ಮರಾಠಿಯಲ್ಲಿ ಜವವಂಗ, ಬಂಗಾಳಿಯಲ್ಲಿ ಜಾಬಾ, ಗುಜರಾತಿಯಲ್ಲಿ ಜಸ್ವಾ, ಹಿಂದಿಯಲ್ಲಿ ಜಾಸೂದ್ ಜವಕುಸುಮ, ಕನ್ನಡದಲ್ಲಿ ದಾಸವಾಳ ಅಥವಾ ರುದ್ರಪುಷ್ಪ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ. ಈ ಹೂವಿಗೆ ಹೆಚ್ಚಿನ ತಾಂತ್ರಿಕತೆ ಬಳಸುವ ಅವಶ್ಯಕತೆ ಇಲ್ಲ. ಸಾಲುಗಳಲ್ಲಿ ಕಾಂಡದ ತುಂಡುಗಳನ್ನು ನಾಟಿ ಮಾಡಿ ಬೆಳೆಸಬಹುದು. ಇದರಲ್ಲಿ ಸುಮಾರು 200 ವಿವಿಧ ರೀತಿಯ ಗಿಡಗಳಿದ್ದು, ಅವುಗಳು ಎಲ್ಲ ಕಡೆಯೂ ಕಾಣಿಸುವಂತಹ ಹೈಬಿಸ್ಕಸ್, ರೋಸಾ ಸೈನಿನ್ಸಿಸ್ ಅಥವಾ ಚೈನಾ ಗುಲಾಬಿ ಎನ್ನುವಂತಹ ಗಿಡದಿಂದ ಆದದ್ದು. ಇದು ಕುರುಚಲು ಗಿಡದಂತೆ, ಚಿಕ್ಕ ಮರದಂತೆ ಬೆಳೆಯುತ್ತದೆ. ಇದರ ಕೊಂಬೆಗಳು ಸ್ವಲ್ಪ ಬಿರುಸಾಗಿದ್ದು, ಹಸಿರು ಎಲೆಗಳು ಒಂದಾದರ ಮೇಲೆ ಒಂದರಂತೆ ಬೆಳೆದುಕೊಂಡು ಸದಾ ಹಸಿರು ಸೂಸುತ್ತಿರುತ್ತವೆ. ಎಲೆ ಮತ್ತು ಕಾಂಡಗಳು ನವಿರಾದ ಮುಳ್ಳುಗಳಂತಿದ್ದು, ದಾಸವಾಳದ ಗಿಡಗಳಲ್ಲಿ ಎಲ್ಲ ಬಣ್ಣಗಳನ್ನು ಹೊಂದಿರುವುದನ್ನು ಕಾಣಬಹುದು. ಇತ್ತೀಚೆಗೆ ದಾಸವಾಳಗಳು ಬಿಳಿ, ಕೆನ್ನೇಲಿ, ಕೆಂಪು, ಹಳದಿ, ಎಳೆಗೆಂಪು, ನೇರಳೆ, ಕೇಸರಿ ಮುಂತಾದ ಬಣ್ಣಗಳನ್ನು ಕೂಡ ಹೊಂದಿದ್ದನ್ನು ಕಾಣುತ್ತೇವೆ. ದಾಸವಾಳ ಹೂವಿಗೆ ಬಹಳ ಬೇಡಿಕೆ ಇದೆ. ಇದು ದೇಹದ ಉಷ್ಣಾಂಶ ಕಡಿಮೆ ಮಾಡಲು ಔಷಧಿಯಾಗಿ ಬಳಕೆಗೊಳ್ಳುತ್ತಿದ್ದು, ಇದರಿಂದ ಮುಟ್ಟಿನ ತೊಂದರೆಗೆ ಇದನ್ನು ಔಷಧಿಯಂತೆ ಬಳಕೆ ಮಾಡುತ್ತಾರೆ. ಕೆಂಪು ದಾಸವಾಳದ ಹೂವು ಮತ್ತು ಎಲೆಗಳು ಸೌಂದರ್ಯ ಸಾಧನಗಳಿಗೆ ಬಳಕೆಗೊಳ್ಳುವ ಗುಣವನ್ನು ಹೊಂದಿದೆ. ತಲೆಗೂದಲು ಕಪ್ಪಾಗಲು ಹಾಗೂ ನುಣುಪಾಗಲು ಈ ಕೆಂಪು ದಾಸವಾಳ ಹೂವಿನ ರಸವನ್ನು ಉಪಯೋಗಿಸುವುದನ್ನು ಪರಂಪರಾಗತವಾಗಿ ನಾವು ಕಂಡುಕೊಂಡಿದ್ದೇವೆ. ದಾಸವಾಳ ಹೂವಿನ ಗಿಡಗಳಲ್ಲಿ ಒಂದು ಸಲ ತಾಂತ್ರಿಕತೆಯನ್ನು ಅನುಸರಿಸಿ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಬಳಸಿದಲ್ಲಿ ಈ ಹೂವಿನ ಗಿಡ ವರ್ಷಪೂರ್ತಿ ಹೂವನ್ನು ಕೊಡುತ್ತದೆ. ಈ ಹೂವಿನ ಹೆಚ್ಚಿನ ಪ್ರಕಾರಗಳಲ್ಲೂ ಸುವಾಸನೆ, ಸುಗಂಧ ಇರದಿರುವುದು ಇದರ ಒಂದು ವಿಶೇಷತೆ.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಪ್ರಿಯ ಕೇಳುಗರೆ, ಈ ಬೆಳಿಗ್ಗೆ 7:15 ಸುಗಮ ಸಂಗೀತ ಸಂಗೀತ ಕಟ್ಟಿಯವರು ಹಾಡಿದ ಭಾವಗೀತೆಗಳನ್ನು ಕೇಳುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ವಾರದ ಅತಿಥಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸಂಗೀತ ಬಾಲಚಂದ್ರ ಮತ್ತು ಸಂಗಡಿಗರು ಹಾಡಿದ ಭಾವಗೀತೆಗಳನ್ನು ಕೇಳುವಿರಿ. 10:00 ಬಾಲವೃಂದ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ದಿವ್ಯಾನಂದ ಝಾಃ. ಪಂಚದೇಶಾನಾಂ ಯಾತ್ರಾಯಾಃ ದ್ವಿತೀಯೇ ದಿನೇ ಹ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಅನೇಕೇಷು ಕಾರ್ಯಕ್ರಮೇಷು ಸಹಭಾಗಂ ಅಕರೋತ್. ಅತ್ರ ಸಾಮುದಾಯಿಕ ಸಂಪರ್ಕಃ ಡಚ್ ರಾಜಪರಿವಾರೇಣ ಸಹ ಮೇಲನಂ ಚ ಅನ್ಯತಮೇ ಆಸ್ತಾಂ. ಹೀಗ ನಗರೆ ಭಾರತೀಯ ಸಮುದಾಯಂ ಸಂಬೋಧಯನ್ ಶ್ರೀ ಮೋದಿ ಪ್ರವರ್ತಮಾನಂ ದಶಕಂ ಆಪದ್ ದಶಕತ್ವೇನ ವರ್ಣಿತವಾನ್ ಯದ್ಧಿ ಬಹುವಿಧೈಃ ಸಂಕಟೈಃ ಗ್ರಸ್ತಮಸ್ತಿ. ಪ್ರಧಾನಮಂತ್ರಿ

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಪುತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुनो.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ

0: ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 1/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಳಿಯ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ಕೇ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹಿ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ, ಜೊ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯ ಜಾನೆ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹಿ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೆ ವೋ ಕಾಂಗ್ರೆಸ್ ಕೆ ಸಾಂಸದ್ ಥೆ ರಾಜ್ಯಸಭಾ ಕೆ, ಉನ್ಹೋನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯ ಜಾನೆ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಿನಮಸ್ ಥಿ ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀ ಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀ ಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶೀ ಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶೀ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ

0: ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
4: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ. ಸಂಗೀತ ಕಟ್ಟಿಯವರು ಹಾಡಿದ ಭಾವಗೀತೆಗಳನ್ನು ಕೇಳೋಣ. ಚನ್ನವೀರ ಕಣವಿ ಅವರ ಕವಿತೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ

0: ಇದುವರೆಗೆ ಸಂಗೀತ ಕಟ್ಟಿಯವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ, 2211999, ಮೊಬೈಲ್ ಸಂಖ್ಯೆ 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ಪ್ರಸಾರ ಇಂದು ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ?

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ

ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ

0: ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280ಕ್ಕೂ ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ

0: ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕಲ್ಕತ್ತಾ ಫರಾಫಿನ್ ಆಲೆನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನರೈನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2 ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೇ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಚಿತ್ರಗೀತೆಗಳನ್ನು ಕೇಳುವಿರಿ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಕಳಿ ಲವ್ ಸ್ಟೋರಿ 1998 ಚಿತ್ರದ ಹಾಡು. ಹಾಡಿದವರು ರಾಜೇಶ್ ಕೃಷ್ಣ ಹಾಗೂ ಅನುರಾಧ ಭಟ್. ದೇವರಾಜ್ ಸಬರ ಸಾಹಿತ್ಯಕ್ಕೆ ಸಂಗೀತ ರಾಘವ ಸುಭಾಸ್.

ಈಗ ಕೇಳಿ ಅನುರಾಧ ಭಟ್ ಮತ್ತು ಮಿಥುನ್ ಮುಕುಂದನ್ ಅವರು ಹಾಡಿದ ಹೋಮ್ ಮಿನಿಸ್ಟರ್ ಚಿತ್ರದ ಗೀತೆ. ವಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಗಿಬ್ರಾನ್.

ಈಗ ಕೇಳಿ ಧನುಷ್ ಜಗದೀಶ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ಲಂಕೆ ಚಿತ್ರದ ಹಾಡು. ಗೌಸ್ ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಕಾರ್ತಿಕ್ ಶರ್ಮಾ.

ರಾಗರಂಜನಿ ಪ್ರಸಾರವಾಯಿತು. ಈ ಬೆಳಿಗ್ಗೆ 9:20 ಚಿತ್ರಗೀತೆಗಳನ್ನು ಕೇಳುವಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ನವಲಿ ಹಿರೇಮಠ ಇವರು. ಇವರು ಹಿರಿಯ ವೃತ್ತಿಪರ ರಂಗ ಕಲಾವಿದೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಿಮಗೂ ಸ್ವಾಗತ.
0: ತಾವು ರಂಗಭೂಮಿಯಲ್ಲಿ ಅನುಭವ ಹೊಂದಿರುವವರು, ಬಹಳಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದವರು. ಈಗ ತಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಅಭಿಲಾಷೆ ನಮ್ಮದು. ಈಗ ತಾವು ಮೂಲತಃ ಉತ್ತರ ಕನ್ನಡದವರು, ಉತ್ತರ ಕನ್ನಡದಲ್ಲಿ ಎಲ್ಲಿ ಮೇಡಮ್ ತಾವು?
1: ಯಲ್ಲಾಪುರ, ಕಾರವಾರ ಜಿಲ್ಲೆ ಯಲ್ಲಾಪುರ.
0: ಯಲ್ಲಾಪುರ. ತಮ್ಮ ಬಾಲ್ಯದ ದಿನಗಳು ಅಲ್ಲೇ ಕಳೆದ್ರೆ ಹೇಗೆ?
1: ಇಲ್ಲ, ವಿಷಯಕ್ಕೆ ನಾನು ಬರಬೇಕಂದ್ರೆ, ನನ್ನ ತಂದೆ ಒಬ್ಬ ಕೂಲಿಕಾರ. ಕೂಲಿಕಾರ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಯಾರು ಕೊಡ್ತಿದ್ದಿಲ್ಲ. ಇದು ನಮ್ಮಕ್ಕ ಒಬ್ಬರು ಕಲಾವಿದರಿದ್ರು, ನಮ್ಮ ದೊಡ್ಡಕ್ಕ. ಒಬ್ಬ ನಾಟಕ ಕಂಪನಿ, ಇದು ನರಸಣ್ಣನವರು ಅಂತ, ಅವಾಗಿನ ಕಾಲದ ನಾಟಕ ಕಂಪ್ನಿಗಳು, ದೊಡ್ಡ ಕಂಪ್ನಿ ಅವಾಗಿನ ನಾಟಕ ಕಂಪ್ನಿಗಳೆಲ್ಲ. ಅಲ್ಲಿ ನಮ್ಮಕ್ಕ ದುಡಿತಿದ್ರು ನರಸಣ್ಣವ್ರ ಕಂಪ್ನಿಯಲ್ಲಿ. ಮತ್ತು ನಮ್ಮ ಬಡತನ ಇದ್ದ ಕಾರಣ ನಾನು ಅಭ್ಯಾಸ ಇಲ್ಲ, ನಮಗೆ ಮೂರನೇ ಕ್ಲಾಸ್ ಅಷ್ಟೇ ಕಲ್ತಿದ್ದು. ಮೂರನೇ ಕ್ಲಾಸ್ ಕಲ್ತ ಮೇಲೆ ನನಗೆ ನನ್ನ ಅಕ್ಕ ನನಗೆ ಕರ್ಕೊಂಡು ಹೋಗ್ಬಿಟ್ಲು. ಇನ್ನು ಬಡತನ ಎಲ್ಲಿ ಬೇಕಲ್ಲ ಮನುಷ್ಯನಿಗೆ ಬದುಕಲಿಕ್ಕೆ. ನಾವು ನಾಟಕದಲ್ಲಿ ಸೇರಿಬಿಟ್ವಿ, ಅಕ್ಕನ ಜೊತೆಗೆ ಸೇರಿದ್ವಿ. ನನಗೆ 7 ವರ್ಷ, ನನ್ನ ಇನ್ನೊಬ್ಬ ಅಕ್ಕನಿಗೆ 9 ವರ್ಷ. ನಾವು ಇಬ್ಬರು ನಮ್ಮ ದೊಡ್ಡಕ್ಕನ ಹತ್ರ ಹೋದ್ವಿ. ಅಲ್ಲಿಂದ ಚಾಲು ಆಯಿತು ನಮ್ಮ ಬಣ್ಣದ ಬದುಕು. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಹೊನ್ನಳ್ಳಿ ಕಂಪನಿ ಅಂತ ಇತ್ತು, ಮಾಲೀಕರಾದವರು ನನ್ನ ಮನೆಗೆ ಬಂದಿದ್ರು ಯಲ್ಲಾಪುರಕ್ಕೆ. ನಾನು ಒಂಥರ ಆಟ ಆಡ್ತಾ ಕೂತ್ಕೊಂಡಿದ್ದೆ ಅಂಗಳದಲ್ಲಿ. ಆ ಹುಡುಗಿ ಇಷ್ಟು ಒಳ್ಳೊಳ್ಳೆಯದಾಳೆ, ಇವಳಿಗೆ ಪಾತ್ರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕೇಳಿದ್ರು ಅವರು. ನನ್ನೇನು ಕೇಳಿದ್ರು ಅವರು, ಏನಮ್ಮ ನೀನು ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಪಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ನಾನು. ಅವಾಗ ಸತ್ಯ ಹರಿಶ್ಚಂದ್ರ ನಾಟಕ ಅಂತ ಆಡಿದ್ರು ಅವರು. ಅದರಲ್ಲಿ ಸತ್ಯ ಹರಿಶ್ಚಂದ್ರ ಮಗನ ಪಾತ್ರ, ಲೋಹಿತಾಶನ ಪಾತ್ರ ಮಾಡಿದೆ. ಹಾವೇರಿ ಜುಬೈದೇಬಾಯಿ ಸೌನೂರ್ ಅಂತ ಅವರು ನನಗೆ ಬಣ್ಣ ಹಚ್ಚಿದ್ದು. ಅವರು ಸತ್ಯ ಹರಿಶ್ಚಂದ್ರ ಹೆಂಡತಿ ಪಾತ್ರ ಮಾಡಿದ್ರು, ನನ್ನ ಮಗನ ಪಾತ್ರ ಮಾಡಿದ್ದೆ. ಆಮೇಲೆ ನಮ್ಮ ಅಕ್ಕ ನಮ್ಮನ್ನು ಕರ್ಕೊಂಡು ಹೋದ್ರು, ಹಾಗೆ ನಾಟಕ ಕಂಪನಿಲಿ ಉಳ್ಕೊಂಡ್ವಿ. ಅವ್ರ ಜೊತೆಗೆ ಸೇರಿಕೊಂಡು ಕಲೆ ಅನ್ನೋದು ಅಷ್ಟು ಜಲ್ದಿ ನಮ್ಗೆ ಕೊಡೋದಿಲ್ಲ ನಾಟಕ ಕಂಪನಿಲಿ, ಸಣ್ಣ ಮಕ್ಕಳ ಪಾತ್ರ ಜಾಸ್ತಿ ಸಿಗೋದಿಲ್ಲ. ಹೀಗೆ ಬೆಳೀತಾ ಬೆಳೀತಾ ಬೆಳೀತಾ ಚಿತ್ರಗಿ ಕಂಪನಿ, ನಮ್ಮ ಮಾವನವರ ಕಂಪನಿಯಲ್ಲಿ 18-16 ವರ್ಷಕ್ಕೇ 40-50 ವರ್ಷದ ಮುದುಕಿ ಪಾತ್ರನೂ ಮಾಡಿಬಿಟ್ಟೆ. ಕಣ್ಣಿದ್ರು ಬುದ್ಧಿ ಬೇಕು ನಾಟಕದಲ್ಲಿ, ಕಲಾವಿದರು ಓಡೋಗ್ಬಿಡ್ತಾರೆ ಅವ ಆ ಸಮಯದಲ್ಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಕಲಾವಿದರು ಹೋದ ತಕ್ಷಣ ಒಂದು ನಾಟಕ ಕಂಪ್ನಿ ನಡೀಬೇಕಾದ್ರೆ ಭಾಳ ಕಷ್ಟ ಇದೆ. ಒಬ್ಬ ಕಲಾವಿದ ಹೋದಂದ್ರೆ ಆ ನಾಟಕ ಕೆಟ್ಟು ಹೋಗ್ಬಿಡ್ತದೆ, ಆ ನಾಟಕ ನಡೆಯೋಕ್ಕೆ ಆಗೋದಿಲ್ಲ. ಏ ಮತ್ತೊಬ್ಬ ಬಂದು ಅಲ್ಲಿ ಪಾತ್ರ ಮಾಡ್ತಾನಂದಾಗ ಜನರಿಗೆ ಮನಸ್ಸಿಗೆ ಎಫೆಕ್ಟ್ ಆಗ್ತದೆ.
0: ಈಗ ತಾವು ಹೇಳಿದ್ರಿ ಮೊದಲ ಒಂದು ಪಾತ್ರ ಮಾಡಿದ್ದು ಲೋಹಿತಾಶ್ವನ ಪಾತ್ರ ಅಂತ, ಆ ಅನುಭವ ಹೇಗಿತ್ತು? ಯಾಕಂದ್ರೆ ಮೊದಲ ಬಾರಿಗೆ ತಾವು ರಂಗದ ಪ್ರವೇಶ ಮಾಡಿದ್ರಿ, ಸುತ್ತ ಜನರಿರ್ತಾರೆ ಅಷ್ಟೊಂದು, ಕೆಲವರಿಗೆ ಸ್ಟೇಜ್ ಫಿಯರ್ ಅಂತ ಹೇಳ್ತೇವೆ, ಆ ಥರದ್ದೇನಾದರೂ ಆಯ್ತಾ ಅಥವಾ ಹೇಗೆ ಅನ್ನಿಸ್ತಾ?
1: ಒಂದು ಘಟನೆ ಆಯಿತು, ರಂಗಭೂಮಿ ನಮಗೆ ಹೊಸದಿರಬಹುದು, ಆದರೆ ನನಗೆ ಸ್ಕೂಲಲ್ಲಿ ನಾಟಕ ಮಾಡೋದು ಹಾಡೋದು ಯಾವುದಾದ್ರೂ ಒಂದು ರೇಡಿಯೋದಲ್ಲಿ ಹಾಡು ಕೇಳಿದ್ರೆ ಸಾಕು, ಮೊದಲು ಅದನ್ನು ಹಾಡು ಕಲಿಬೇಕು ಅನ್ನೋ ಆಸೆ ನನಗೆ. ಅದೊಂದು ಕುತೂಹಲ, ಮುಂದೇನು ಭವಿಷ್ಯ ಇದೆ ಗೊತ್ತಿಲ್ಲ. ಇದೇ ಸತ್ಯ ಹರಿಶ್ಚಂದ್ರ ನಾಟಕಕ್ಕೆ ನನ್ನ ಪಾತ್ರ ಮಾಡ್ಲಿಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹಳ್ಳಿ ಜನ ಇರ್ತಾರೆ, ಎಲ್ಲ ಹಳ್ಳಿ ಜನ. ಒಂದು ಮಾವಿನ ತೋಪೆ ಇತ್ತು, ಆ ಊರಿನ ಗೌಡ್ರವರು ಅವರು ಬಂದು ಪ್ರಾಕ್ಟೀಸಿಗೆ ಕೂತ್ಕೊಂಡಿದ್ರು. ಅದರಲ್ಲಿ ಹಾಡಿತ್ತದು ಸತ್ಯ ಹರಿಶ್ಚಂದ್ರನ ಮಗನ ಪಾತ್ರಕ್ಕೆ ತಾಯಿದೊಂದು ಹಾಡಿರುತ್ತೆ. ಆ ಗೌಡ ಏನಂದ್ಬಿಟ್ಟಿದ್ದಾನೆ ಒಂದೇ ಸಲನೆ, ಆ ಮಗು ಇಷ್ಟು ಚಂದ ಹಾಡುತ್ತೆ, ನೀನೇನಮ್ಮ ಏನಮ್ಮನೆ ಇದು ಮಾಡ್ತೀವಿ ಅಂತ ಏನೋ ಒಂದು ಅವ್ರಿಗೆ ಒಂಥರ ಮಾತಾಡಿದಾಗ ಆ ಅಮ್ಮ ಹೊಂಟುಬಿಟ್ರು. ಯಾರು? ಹಾವೇರಿ ಜುಬೇದಾಬಾಯಿ ಸೌನೂರವರು ಎದ್ದು ಹೊಂಟುಬಿಟ್ರು. ಅವರು ಅವರು ದೊಡ್ಡ ಕಲಾವಿದರು, ದೊಡ್ಡ ಸಿಂಗರ್ ಅವರು, ರೇಡಿಯೋ ಆರ್ಟಿಸ್ಟ್ ಅವರು. ಅವಾಗಿನ ಸಮಯದಲ್ಲಿ ಅವ್ರು ಹೊರಟ ತಕ್ಷಣವೇ ನನಗೊಂಥರ ಆಗ್ಲಿಕ್ಕತ್ತು. ಓಡೋಗಿ ಅವ್ರು ಕಾಲಿಡ್ಕೊಂಡೆ ನಾನು, ಅಮ್ಮ ಅಮ್ಮ ಅಮ್ಮ ನೀವು ಹೋಗಬೇಡಿ ಅಮ್ಮ, ಅಮ್ಮ ನೀವು ಹೋಗ್ಬಿಟ್ರೆ ನನ್ನ ಯಾರು ಬಣ್ಣ ಹಚ್ತಾರಮ್ಮ ನನಗೆ, ಅಮ್ಮ ನೀವು ಹೋಗ್ಬೇಡಿ ಅಮ್ಮ ಅಂತಂದೆ. ಅವಾಗ ಅವರು, ಇಲ್ಲಮ್ಮ ನೀನು ಪಾತ್ರ ಮಾಡು, ನೀನು ಒಳ್ಳೆ ಕಲಾವಿದೆ ಆಗ್ತೀಯ. ಇಲ್ಲ ಇಲ್ಲ, ಅಮ್ಮನೇ ನಂಗೆ ಬಣ್ಣ ಹಚ್ಚಬೇಕು, ಅಮ್ಮನೇ ನನ್ನ ಜೊತೆ ಪಾತ್ರ ಮಾಡಬೇಕು. ಅವಾಗ ನಾನು ಅವ್ರಿಗೆ ಒಂದೇ ಮಾತಂದೆ, ಅಮ್ಮ ನಾನು ದೊಡ್ಡ ಕಲಾವಿದೆ ಆಗಬೇಕಾದ್ರೆ ನಿಮ್ಮ ಕೈ ನನ್ನ ಮುಖಕ್ಕಿರಬೇಕು ಅಂತ ಹೇಳಿದೆ ಅವ್ರಿಗೆ. ನಾನು ಇವತ್ತು ಅವ್ರ ನೆನಪಾಗುತ್ತೆ, ದೊಡ್ಡ ಕಲಾವಿದರಾಗಿ ನನ್ನನ್ನು ಮಾಡಿದವರು, ಮೊದಲೇ ಬಣ್ಣ ಹಚ್ಚಿದವರು ಜುಬೇದಾಬಾಯಿ ಸೌನೂರು, ಅವರ ಪ್ರಶಸ್ತಿನೂ ನನಗೆ ಬಂದಿದೆ.
0: ಈಗ ಮೇಡಮ್, ಹೆಚ್ಚಾಗಿ ಏನಾಗುತ್ತೆ, ಈ ದಕ್ಷಿಣ ಕನ್ನಡದವರಿಗೆ, ವಿಶೇಷವಾಗಿ ಕರಾವಳಿ ಭಾಗದವರಿಗೆ ಈ ಕಂಪನಿ ನಾಟಕಗಳ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲ, ಯಾಕಂದರೆ ಇಲ್ಲಿಯ ನಾಟಕಗಳ ಒಂದು ಸ್ವರೂಪವೇ ಬೇರೆ ಇರುತ್ತೆ. ಈ ಕಂಪನಿ ನಾಟಕಗಳು ಅಂತ ಹೇಳಿದರೆ ಯಾವ ರೀತಿ ಇರುತ್ತೆ, ಅವುಗಳ ಒಂದು ಸ್ವರೂಪ ಹೇಗಿರುತ್ತೆ, ಕಥೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ.
1: ಒಬ್ಬ ಕವಿ ಕವಿ ಕತೆ ಬರೀತಾನೆ, ಆ ಕತೆಗೆ ಯಾವ ರೀತಿ ಕಲಾವಿದರು ಬೇಕಾಗುತ್ತೆ

ಅನ್ನೋದನ್ನ ಅಲ್ಲೇ ಅವರು ಹುಡುಕ್ಬಿಡ್ತಾರೆ. ಒಂದು ಕಂಪನಿಯಲ್ಲಿ ನಾವು ಕಲಾವಿದರು ಇಷ್ಟು ಜನ ಅಂತ ಇರ್ತೀವಿ, ಹೆಣ್ಮಕ್ಳು ಒಂದು 4-5 ಜನ ಇರ್ತೀವಿ, ಗಂಡ್ಮಕ್ಳು ಒಂದು 10 ಜನ, ಎಲ್ಲಾ ಕೆಲಸ ಮಾಡೋರು ಬಣ್ಣದ ಕೆಲಸದಲ್ಲಿ ಎಲ್ಲ ಸೇರಿದ್ರೆ ಒಂದು 30-40-50 ಜನ ತನ ಇರಬಹುದು ಈ ಒಂದು ಸಂಘ ಕಟ್ಕೊಂಡವರು. ನಾಟಕವನ್ನು ಬರೆದ ಕವಿಗಳಿಗೆ ಅವನಿಗೆ ಯಾವ ಪಾತ್ರ ಯಾರಿಗೆ ಕೊಟ್ಟರಾಗುತ್ತಂತ ಕವಿ ಅವಾಗ ಅದನ್ನು ವಿಚಾರ ಮಾಡ್ತಿದ್ದ. ಕವಿಗಳೇ ಅದನ್ನು ಪರೀಕ್ಷೆ ಮಾಡಿ ತೆಗಿತಿದ್ರು ಅದನ್ನು. ನಮ್ಗೆ ಇದೇ ಪಾತ್ರ ಕೊಟ್ಟರೆ ಹೀಗಿರುತ್ತೆ, ಈ ಪಾತ್ರ ಕೊಟ್ಟರೆ ಹೀಗಿರುತ್ತೆ ಅಂತ.

0: ವಿಚಾರ ಮಾಡ್ತಿದ್ದ. ಕವಿಗಳೇ ಅದನ್ನು ಪರೀಕ್ಷೆ ಮಾಡಿ ತೆಗಿತಿದ್ರು ಅದನ್ನು, ನಮ್ಗೆ ಇದೇ ಪಾತ್ರ ಕೊಟ್ಟರೆ ಹೀಗಿರುತ್ತೆ, ಈ ಪಾತ್ರ ಕೊಟ್ಟರೆ ಹೀಗಿರುತ್ತೆ ಅಂತ. ಆವಾಗಿನ ರಂಗಭೂಮಿ ದೇವಸ್ಥಾನ ನನಗೆ, ಯಾಕಂದರೆ ನಾನು ಅದರ ಅನ್ನ ತಿಂದು ಇವತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೆ, ನಾನು ಅಣ್ಣನವರ ಕುಟುಂಬದವ್ರ ಜೊತೆಗೆ ಇವತ್ತು ಬೆರೀತಾ ಇದ್ದೇನೆಂದರೆ ನನ್ನ ಭಾಗ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ನನ್ನ ರಂಗಭೂಮಿಯಲ್ಲಿ ನಾವು ಒಂದು ಮಡಿ ಅಂತಾರೆ ಅದಕ್ಕೆ, ಸ್ವಚ್ಛತೆ. ಯಾವತ್ತು ನಾವು ನಾಂದಿ ಅಂತ ಸ್ಟಾರ್ಟ್ ಬರೋಕ್ಕಿಂತ ಮುಂಚೆನೇ ಲೋಬಾನ ಹಾಕ್ತೀವಿ ನಾವು ಯಾವಾಗ್ಲೂ, ಇನ್ನು ಪರ್ದೆ ಏನು ಜಗೋಕ್ಕಿಂತ ಮುಂಚೆ, ಡ್ರಾಪ್ ತೆಗಿಯೋಕ್ಕಿಂತ ಮುಂಚೆನೆ ಲೋಬಾನ ಹಾಕಿದಾಗ, ನಾಂದಿ ಹಾಡಬೇಕಾದಾಗ ಎಲ್ಲರೂ ಬಂದು ನಿಲ್ತಿದ್ರು. ಅವಾಗ ಚಿಕ್ಕ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವ್ರ ಥರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ. ಆ ರಂಗಭೂಮಿಗೆ ನಾವು ಕೊಡುವಂಥ ಗೌರವ, ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು ನಮಗೆ, ಅಂದರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನು ಆ ರೀತಿಯಾಗಿ ನಾವು ಬೆಳೆಸ್ಕೊತ ಬಂದವರು. ರಂಗಭೂಮಿ ಅಂದರೆ ನಮಗೆ ಅನ್ನ ಕೊಡೋ ತಾಯಿ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು.
1: ಆಗ ಈ ತಿರುಗಾಟಗಳೆಲ್ಲ ಹೇಗಿರ್ತಾ ಇತ್ತು, ಯಾವ್ಯಾವ ಊರಿಗೆ ಹೋಗ್ಲಿಕ್ಕೆ ಇರ್ತಾ ಇತ್ತು, ಅಲ್ಲಿ ಅನುಭವಗಳು ಹೇಗಿರ್ತಾ ಇತ್ತು?
0: ಅದು ತುಂಬ ಕಷ್ಟ. ಒಂದು ಆಟ ಕಂಪನಿ ನಡೆಸಬೇಕಾದಾಗ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದಾಗ, ಆವಾಗಿನ ಟೈಮ್ನಲ್ಲಿ 80,000 ರೂಪಾಯಿ ಬೇಕೇ ಬೇಕು. ಒಂದು ಕಡೆ ಹೋಗಿ ನಾಟಕ ಕಂಪನಿ ಥಿಯೇಟರ್ ಹಾಕಬೇಕಾಗತ್ತಲ್ಲ, ಅದೆಲ್ಲ ಬಾಡಿಗೆ ಅಂತ ಹೇಳ್ತೀವಿ, ಅದಕ್ಕೆ ಸ್ವಂತ ಏನೂ ಇರೋದಿಲ್ಲ. ಅವರೇ ಬಂದು ಅದನ್ನು ಥಿಯೇಟರ್ ಹಾಕ್ಕೊಟ್ಟು ಅಲ್ಲೆಲ್ಲ ಮುಗಿಸಿ ಆದಮೇಲೆ ನಾವು ಹೋಗಿ ನಮ್ಮ ಸೀನ್ಸನ್ನು ಜೋಡಿಸ್ಕೋತೀವಿ ನಾವು. ಅವಾಗ ತುಂಬ ಕಷ್ಟ ಇರುತ್ತೆ. ಒಂದೊಂದು ಸಲ ಮಳೆ ಬಂದರೆ ಏನೋ ಪ್ರಾಬ್ಲಮ್ಗಳು ಬರ್ತಿರ್ತವೆ. ಅಂದರೆ ಈ ರಂಗಭೂಮಿನೇ ಒಂದು ಬಿಸ್ನೆಸ್ಸೇ, ಇದು ಇದು ಒಂದು ಉದ್ಯೋಗನೇ. ಇದು ನಮ್ಮ ನಾಟಕ ಚೆನ್ನಾಗಿ ನಡೀತಾ ಇದ್ದರೆ ನಾವು ಸಾಹುಕಾರರು, ಇಲ್ಲಾಂದರೆ ನಾವು ಸಾಲಗಾರರು.
1: ಅದು ಸರಿ. ನಾಟಕಗಳಿಗೆ ಜನರ ಪ್ರತಿಕ್ರಿಯೆ ಬಗ್ಗೆ ಹೇಳೋದಾದರೆ, ಪ್ರತಿ ಬಾರಿ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಯಾವತ್ತಾದರೂ ಜನರು ಇಲ್ಲ ಇದು ಸರಿ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿದೇನಾದರೂ ಇದೆಯಾ?
0: ನಮ್ಮ ಒಂದು ಚಿತ್ರಗಿ ಕಂಪ್ನಿಯಲ್ಲಿ ನಾವು ಪಾತ್ರ ಮಾಡಬೇಕಾದಾಗ ಒಂದು ಆ ಮಾತು ಬಂದಿಲ್ಲ. ಯಾವ ಕಾರಣಕ್ಕಂದರೆ ಅವಾಗಿನ ನಾಟಕಗಳು, ಸಾಳುಂಕೆ ಕವಿಗಳು ಬರೆದಂಥ ನಾಟಕ, ಭಾಗ್ಯ ಬಂತು ಬುದ್ಧಿ ಹೋಯ್ತು, ಅವಾಗಿನ ಸನ್ನಿವೇಶ ಆಗಿದ್ರೆ ವಿಷ್ಣುವಿನ ಬಾಗಿಲುಗಳು, ಅವಾಗಿನ 7 ಬಾಗಿಲ ಮಾಡಿದ್ವಿ ನಾವು, ವಿಷ್ಣು ಲಕ್ಷ್ಮಿ ಅವ್ರ ಫೋಟೋನ ನಾವು ಹೊರಗೆ ಬ್ಯಾನರ್ ಹಾಕಿದರೆ ಹಳ್ಳಿ ಜನ ಮುಗ್ಧ ಸ್ವಭಾವದವರು, ಅವಾಗಿನ ಕಾಲದಲ್ಲಿ ನೋಡಿದ ತಕ್ಷಣ ಕೈ ಮುಗಿಯೋರು, ಆ ಬ್ಯಾನರ್ಗೆ ಕೈ ಮುಗಿಯೋರು. ವಿಲನ್ ಪಾತ್ರ ಮಾಡಿದರೆ ಮಾತ್ರ ಜನಗಳೆಲ್ಲ ಏ ಎಳಿರಿ ಹಾಕಿನ ಹೊಡಿರಿ ಹಾಕಿನ ಚಪ್ಪಲಿ ತೊಗೊಂಡು ಹೋಗ್ದಿದಾರಪ್ಪ ನನಗೆ.
1: ಓ,
0: ಅದು ಯಾವುದಂದ್ರೆ ಗೆದ್ದವಳು ಯಾರು ಆ ನಾಟಕದಲ್ಲಿ.
1: ಆಗ ನಿಮ್ಗೆ ಹೇಗೆ ಅನ್ನಿಸ್ತು, ಅಂದ್ರೆ ಅದೊಂದು ಸಾರ್ಥಕ ಭಾವನೆ ಅಂತ ಅನ್ನಿಸ್ತಾ ಅಥವಾ
0: ಖುಷಿ ಅನ್ನಿಸ್ತು? ನನ್ನ ಕಲೆಗೆ ಇಷ್ಟು ಬೆಲೆ ಇದೆ ಅಲ್ವಾ? ಏನು ಅಭ್ಯಂತರ ಇರುವುದಿಲ್ಲ, ಭಾವನೆಗಳು ಯಾವುದೂ ಇರುವುದಿಲ್ಲ. ಪತಿ ಅಂದ್ರೆ ಪತಿ ಆಗ್ತಾನೆ, ಮಗ ಅಂದ್ರೆ ಮಗ ಆಗ್ತಾನೆ, ತಂದೆ ಅಂದ್ರೆ ತಂದೆ ಆಗ್ತಾನೆ, ಅಣ್ಣ ಅಂದ್ರೆ ಅಣ್ಣ ಆಗ್ತಾನೆ. ಎಲ್ಲವನ್ನ ತೇದು ಅರೆದು ಕುಡಿದು ಅವ್ರ ಜೊತೆಗೆ ಬೆರೆತು ನಡೆದ್ರೆ ಮಾತ್ರ ಅದು ಒಂದು ಮಂಟಪ, ಅದೊಂದು ದೇವ ಮಂದಿರ ಆಗುತ್ತೆ. ಆ ರೀತಿಯಾಗಿ ನಮ್ಮ ಮಾವನ ಕಂಪ್ನಿಲಿ ನಾಟಕ ನಡ್ಸ್ಕೊಂಡು ಹೋದ್ವಿ. ಆಮೇಲೆ ಸ್ವಂತ ಕಂಪ್ನಿ ಮಾಡಿದೆ ನಾನು, ಅದೇ ಕುಮಾರೇಶ್ವರ ಪ್ರಾಸಾದಿಕ ಸಂಗೀತ ನಾಟಕ ಮಂಡಳಿ ಕಾಗವಾಡ ಅಂತ. ಅದನ್ನ ಮಾಡಿದ ತಕ್ಷಣ ಈಗಿನ ಜಮಾನ ಚೇಂಜ್ ಆಗ್ತಾ ಬಂದ್ಬಿಡ್ತು ಸ್ವಲ್ಪ. ಕಮರ್ಷಿಯಲ್ ಅಂದ್ರೆ ಎಲ್ಲ ಹುಡುಗರೆಲ್ಲ ಬರೋರು ಹಾಡು ಕೇಳಬೇಕು ಅನ್ನೋರು, ಇನ್ನೊಬ್ರು ಬರೋರು ಡ್ಯಾನ್ಸ್ ಬೇಕು ಅನ್ನೋರು. ಅವಾಗ ಎಲ್ಲಿಗೆ ಬಂತಂದ್ರೆ ಈ ಡ್ಯಾನ್ಸ್ ಇರಲಿಲ್ಲ ಅಂದ್ರೆ ನಾಟಕನೇ ನಡೆಯಲ್ಲ ಅನ್ನೋಂಗೆ ಬಂದ್ಬಿಡ್ತು ಆ ಒಂದು ಪೊಸಿಷನ್ನಲ್ಲಿ. ಅಂಥ ಸಂದರ್ಭದಲ್ಲಿ ನಾನು ಹಾಡುಗಳನ್ನು ಹಾಡ್ತಿದ್ದೆ. ಜನಗಳು ರೊಕ್ಕ ಕೊಟ್ಟು ಬಂದಿರ್ತಾರಪ್ಪ, 5 ರೂಪಾಯಿ 10 ರೂಪಾಯಿ ಅವಾಗ ನಮ್ಮದು ಟಿಕೆಟ್ ಇಂದ ಇದಿರುತ್ತೆ. ಅವಾಗ ದುಡ್ಡು ಕೊಟ್ಟು ಬಂದವರಿಗೆ ತೃಪ್ತಿ ಕೊಡಬೇಕಾಗಿದ್ದು ಕಲಾವಿದರ ಧರ್ಮ. ಆ ರೀತಿಯಾಗಿ ನಾಟಕ ನಡೀಬೇಕಾದ್ರೆ ಒಂದು ಹಾಡುಗಳನ್ನು ಹಾಡೋದು. ಅವಾಗಿನ ಕಾಲದಲ್ಲಿ ನಾವು ಭರತನಾಟ್ಯ ಮಾಡಿಕೊಂಡ್ವಿ, ಭರತನಾಟ್ಯಗಳನ್ನು ಮಾಡೋದು, ಮಧ್ಯದಲ್ಲಿ ಒಂದು ಡ್ಯಾನ್ಸ್ ಮಾಡೋದು, ಆ ರೀತಿ ಆಯಿತು. ಮತ್ತು ಬರ್ತಾ ಬರ್ತಾ ನನ್ನ ನಾಟಕ ಕಂಪ್ನಿ ಎಲ್ಲ ಬಂದಾಗ್ಬಿಡ್ತು. ನಾಟಕ ಕಂಪ್ನಿ ಬಂದಾದ್ಮೇಲೆ ಬದುಕು ಹೇಗೆ ಕಟ್ಕೋಬೇಕು ನಾವು? ಮತ್ತಿದು ಅಮೇಚೂರು ನಾಟಕಕ್ಕೆ ಹೋಗ್ತಾ ಇದ್ವಿ, ರಾಮರಾವ್ ದೇಸಾಯಿ ಅವ್ರ ಕಂಪ್ನಿಲಿ. ಅವ್ರಿಗೆ ಯಾರೋ ಹೇಳಿದ್ದಾರೆ ಸುಮತಿಯವರು ಮನೆಯಲ್ಲೇ ಇದ್ದಾರಂತೆ, ಕಲಾವಿದರು ನಾಟಕ ಕಂಪ್ನಿ ಬಂದ್ ಮಾಡಿಕೊಂಡು ಅವ್ರಿಗೆ ಏನಾಗಿದ್ದು ಗೊತ್ತಿಲ್ಲ, ಮತ್ತೆ ಹೋಗಿ ಕರ್ಕೊಂಬರೋಣ ನಮ್ಮ ಕಂಪ್ನಿಗೆ ಅಂತ ಹೇಳಿ ನಮ್ಮ ಊರಿಗೆ ಅವರು ಬಂದು, ಸುಮತಿಯವರೇ ನೀವು ನಮ್ಮದು ಸಂಪತ್ತಿಗೆ ಸವಾಲು ನಾಟಕ ಇದೆ, ಮತ್ತು ನೀವು ಬಂದು ಪಾತ್ರ ಮಾಡಿಕೊಡ್ಬೇಕು, ಮತ್ತು ಗೌಡ್ರ ಗದ್ಲನೂ ಇದೆ, ನೀವು ಮಧುರನ್ ಪಾತ್ರ ಮಾಡಬೇಕು ಅಂತ ಹೇಳಿದರು. ಮತ್ತು ಅವಾಗ ಅವರು ಆಯ್ತು ಬರ್ತೀನಿ ಅಂತ ಹೇಳಿ ಅವ್ರ ಕಂಪ್ನಿಗೆ ಹೋದೆ. ಅವ್ರದ್ದು ಕಂಪ್ನಿ ನಮಗೆ ಅವಾಗ ಜಾಸ್ತಿ ಇರೋದಿಲ್ಲ, ನಾವು 1 ತಿಂಗಳ 2 ತಿಂಗಳ ನನಗೆ ಕೈ ಮೀರೋ ಮನಸ್ಸು ಬರ್ತಿದ್ದಿಲ್ಲ. ಒಬ್ಬ ಮಾಲಕ್ತಿ ನಾನು, ಇನ್ನೊಬ್ಬರ ಕಂಪ್ನಿಲಿ ದುಡಿಯೋಕೆ ಹೋಗಬಾರ್ದು.

ಗೆಸ್ಟ್ ಆಗಿ ಹೋಗಿದ್ ಬರ್ತೇನೆ ಅಂತ ಹೇಳಿದ್ದೆ ಅವ್ರಿಗೆ ನಾನು. ಅವಾಗ ನಾನು ಗೆಸ್ಟ್ ಆಗಿಬಿಟ್ಟೆ ಎಲ್ಲ ಕಡೆನು. ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ಚೇಂಜ್ ಮಾಡಿಕೊಂಡೆ ಲೈಫನ್ನು. ಬರೇ ನಾವು ಈಗ ಅಮೇಚರ್ ಹೋಗ್ಕೊಂತ ಅದು ಏನೂ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಕಿವುಡ ಮಾಡೋದಕ್ಕಿಂತ ಆಪತ್ತಿ ಅಂತ ಕೇಳಿರ್ಬೋದು. ಈಗ ಈಗ ಕಿವುಡ ಮಾಡೋದಕ್ಕಿಂತ ಆಪತ್ತಿ ಆಗಿದೆ. ಅದು ಮೊದಲು ತಾಳಿಯ ತಕರಾರ ಅಂತ ಇತ್ತು, ಅದೊಂದು ಕಾಮಿಡಿ ನಾಟಕ. ಆಮೇಲೆ ಖಾನಾವಳಿ ಚನ್ನಿ ಬಸ್ ಕಂಡಕ್ಟರ್ ಅಂತ, ಅದು ಅರ್ಶನ್ ಗುಡಿಯವರು ಬರೆದಂಥ ನಾಟಕ. ಆ ನಾಟಕವನ್ನು ನಾನು ನನ್ನ ಒಂದು ರೀತಿಯಲ್ಲಿ ತೊಗೊಂಡೋಗ್ಬಿಟ್ಟೆ. ಅದನ್ನು ನಾನು ಹಾಡುಗಳನ್ನು ಬರೀತಿದ್ದೆ, ಎಲ್ಲದಕ್ಕೂ ಸಾಹಿತ್ಯ ಆಗಿಂದಾಗಲೇ ಬರೆದು ಬಿಡ್ತಿದ್ದೆ ನಾನು. ಹಿಂದಿ ರೆಕಾರ್ಡ್ ಇದ್ರೆ ಕನ್ನಡ ಮಾಡಿಬಿಡೋದು, ಕನ್ನಡ ಇದ್ದಿದ್ದು ಹಿಂದಿ ಮಾಡಿಬಿಡೋದು. ಜನರು ಕೇಳ್ತಿದ್ರಲ್ಲ, ಅವ್ರ ಮನಸ್ಸಿಗೆ ತಿಳಿದದ್ದನ್ನು ಕೇಳಿದಾಗ ನಾನು ಹೇಳಲೇಬೇಕಾಗುತ್ತಲ್ಲ. ಆ ರೀತಿಯಾಗಿ ಇದು ಖಾನಾವಳಿ ಚನ್ನಿ ಒಂದು ಛಾಪ್ ಮೂಡಿಸ್ಬಿಟ್ಟೆ. ತುಂಬ ಅಂದರೆ ಕರ್ನಾಟಕದಲ್ಲಿ ಲಾಠಿ ಚಾರ್ಜ್ ಆಯ್ತು ಅದು ನಾಟಕಕ್ಕೆ. ಅದೆಲ್ಲ ಅದೇ ಯಾವ ರೀತಿ ಮಾಡಿದೆ ಅಂದರೆ, ಅದರಲ್ಲಿ ಮೂರು ಪಾತ್ರಗಳನ್ನು ಮಾತ್ರ ನಾನು ತಗೊಂಡ್ಬಿಟ್ಟೆ. ಒಬ್ಬ ನನ್ನ ತಂದೆ ಖಾನಾವಳಿ ಮಾಲೀಕ, ಅವನು ದೇವಣ್ಣ ಅಂತ ಅವನ ಹೆಸರು, ಅವ್ರ ಪಾತ್ರ ಒಂದು, ಇನ್ನೊಂದು ಕಂಡಕ್ಟರ್ ಆ ಒಂದು ಪಾತ್ರ. ವಾದ್ಯಗಳು ಬೇಕು ನನಗೆ, ವಾದ್ಯ ಇಲ್ಲದೆ ನನಗೆ ಏನು ಆಗೋದಿಲ್ಲ. ನಂದೇ ದುಡ್ಡು ಹೋಗಲಿ, ನನಗೆ ಅವ್ರು ಒಂದು ರೂಪಾಯಿ ಉಳಿದ್ರೆ ಸಾಕು. ನಾನು ಅವಾಗ ದುಡ್ಡಿಗಾಗಿ ಬೆಲೆ ಕೊಟ್ಟಿದ್ದಿಲ್ಲ, ಕಲಾವಿದ್ರಿಗೋಸ್ಕರನೇ ಬೆಲೆ ನಂದು. ಆ ಟೈಮ್ನಲ್ಲಿ ಈ ನಾಟಕನ ಬೆಂಗಳೂರಿಂದ ಹೋಗಿ ನಾನು ಪಾತ್ರ ಮಾಡ್ತಿದ್ದೆ. ನಾನು ಬೆಂಗಳೂರಲ್ಲೇ ಇರ್ತಿದ್ದೆ, ರಂಗಭೂಮಿನ ಮಾತ್ರ ಮರ್ತಿಲ್ಲ. ಆದರೆ ತುಂಬ ಒಳ್ಳೆ ಕಲೆಕ್ಷನ್ ತಗೊಂಡ್ರು, ನಾವೆಲ್ಲೇ ಹೋಗ್ಲಿ ಖಾನಾವಳಿ ಚನ್ನಿ ನಾಟಕಕ್ಕೆ. ಅದರಲ್ಲಿ ನಾನು ಕನ್ನಡ, ಹಿಂದಿ, ಮರಾಠಿ. ಈ ನಾಟಕನೇ ಬಳ್ಳಾರಿಯಲ್ಲಿ ಮೂರು ಸಲ ಕರೆಸಿದ್ರು ನನ್ನ ಕುಮಾರಸ್ವಾಮಿ ಕಂಪನಿಗೆ, ಚಿತ್ರದುರ್ಗ ಕುಮಾರಸ್ವಾಮಿ ಕಂಪನಿಗೆ. ಆವಾಗ ಈ ನಾಟಕಕ್ಕೆ ಲಾಠಿ ಚಾರ್ಜ್ ಆಯಿತು, 50 ರೂಪಾಯಿ ಬ್ಲಾಕ್ ಟಿಕೆಟ್ ಮಾರಿದ್ವು ಅವಾಗ. ಆವಾಗಿನ ಟೈಮ್ನಲ್ಲಿ ಆ ರೀತಿ ಮೆರೆದು ಬಂದೆ. ಇದೇ ಕುಮಾರಸ್ವಾಮಿ ಬಂದು ಏನಂದ್ರೆ, ದುತ್ತರಿಗೆ ಕವಿಗಳು ಬರೆದಂಥ ದೇವಿ ಮಹಾತ್ಮೆ ನಾಟಕಕ್ಕಾಗಿ ದೇವಿ ಪಾತ್ರ ಮಾಡೋರನ್ನ ಹುಡುಕ್ತಾ ಇದ್ದಾರೆ, ನೀವು ಬರ್ರಿ ಅಂದರು. ಇಲ್ಲ ಬಾಮ್ಮ, ನೀನು ಗಂಗಾವತಿಯಲ್ಲಿ ನಮ್ಮ ನಾಟಕ ಆಗಿದ್ದು, ಚಿತ್ರದುರ್ಗದ DC ಜಯಣ್ಣವರು, ಅವರು ಈ ನಾಟಕ ಆಡಿಸ್ಬೇಕು ಅಂತ ದುತ್ತರಿಗೆ ಕವಿಗಳನ್ನು ಕರ್ಕೊಂಡು ಕೆಳಗೋಟೆ ದೇವಿಯನ್ನು ಪೂಜೆ ಮಾಡ್ತಾರೆ ಅವರು, ಮಾರೆಮ್ಮನ. ಅವರು ಮನೆಗೆ ಹೋದ್ವಿ, ಅವ್ರ ಮನೆಗೆ ಹೋಗಿ ಇನ್ನೂ ಬಾಗಿಲಿಗೆ ಹೋಗಿಲ್ಲ, ಚಪ್ಪಲಿ ಕಾಲಿಂದ ಈ ಕಡೆ ಹೋಗ್ಬಿಡ್ತು ನಂದು, ಚಪ್ಪಲಿ ಕಾಲಿಂದ ತೆಗೆದೇ ಬಿಟ್ಟಿತು. ಹೋಗಿ ಅವ್ರ ಮನೆ ಒಳಗೆ ಹಿಂಗೆ ಹೋಗೋದ್ರಲ್ಲಿ ದೇವಿ ಬಂದರು ಅಂತ ಅಂದ್ಬಿಟ್ರು. ಅವ್ರ ಹೆಂಡತಿ ಬಂದು ಉಡಿ ತುಂಬಿ ಅಕ್ಕಿ ಕಾಳು ಹಾಕಿ ಅವತ್ತು ಕಳಿಸ್ಕೊಂಡ್ಮೇಲೆ, ಯಾವತ್ತು ನಾಟಕ ಹೋಮ ಹಾಕೇ ಮಾಡೋದು ನಾವು, ಹೋಮ ಹಾಕಲಾರ್ದೆ ಅಮ್ಮನ ಕಿರೀಟ ಕೂತ್ಕೋತಿದ್ದಿಲ್ಲ, ಹೋಮ ಹಾಕಲೇಬೇಕು. ಅವಳ ಒಂದು ಇದು ಮುಗಿಯೋ, ನನ್ನ ಚಪ್ಪಲಿ ಅವಾಗ ಹೋಯ್ತು ನಂದು, ನಂಗೆ ಚಪ್ಪಲಿನೇ ಗೊತ್ತಿಲ್ಲ. ಉಪವಾಸ, ಆಧ್ಯಾತ್ಮಕ, ಥಿಯೇಟ್ರಲ್ಲಿ ಎಲ್ಲ ಸಗಣಿ ಹಚ್ಚಿ ಸಾರಿಸ್ಬೇಕು, ಆ ಒಂದು ಇದಕ್ಕೆ ಹೋಗ್ಬಿಟ್ವಿ ನಾವು. ಅವತ್ತು ಸಿಹಿ ಅಡುಗೆ, ಎಲ್ಲರೂ ರಂಗಭೂಮಿಯಲ್ಲೇ ಊಟ ಮಾಡಬೇಕು, ಅಲ್ಲಿ ಶಾಂತಿ ಬೇಕಲ್ಲ ಎಲ್ಲರಿಗೂ ಅಂತ. ಈ ರೀತಿಯಾಗಿ ದೇವಿ ಮಹಾತ್ಮೆ 9 ದಿನ ಜಯಣ್ಣವರು ಆಡಿಸಿದ್ರು ಚಿತ್ರದುರ್ಗದಲ್ಲಿ, ನವರಾತ್ರಿಯಲ್ಲಿ 9 ದಿನ ಆಡಿಸಿ ಬಿಟ್ರು ಅವರು. ಆಮೇಲೆ ನನಗೇನು ಅನಿಸ್ತು, ಏನೋ ಮಾಡಿದ್ದೇನೆ, ಅವ್ರ ಹತ್ರ ಹೋಗಿ ಕೇಳಿದ್ರಾಯ್ತು. ಅವ್ರೇನಂದ್ರು, ಅಮ್ಮ ಮತ್ತೆ ಈ ನಾಟಕನ ನೀನು ಆಡಿಸ್ತಿ ಅಂದಾಗ, ನಾನು ಅವ್ರಿಗೇನೆಂದೆ, ಒಂದು ದಿವಸ ಎರಡು ದಿವಸ ಆಡಿಸ್ಬೇಡ್ರಿ, ನಮಗೊಂದು ನಾಟಕ ಕಂಪ್ನಿ ಕಟ್ಟಿಕೊಟ್ರೆ 80 ಜನ ಕಲಾವಿದರು ಕರ್ಕೊಂಡು ನಾ ಬದುಕ್ತೀನಿ, ನನ್ನಿಂದ ಒಬ್ಬ 4 ಜನರಿಗೆ ಅನ್ನ ಹಾಕಿರೋ ಒಳ್ಳೇದಿರುತ್ತಲ್ಲ, ಒಂದು ನಾಟಕ ಕಂಪ್ನಿ ಮಾಡಿಕೊಟ್ಬಿಟ್ರೆ ನಿಮ್ಮ ಹೆಸರನ್ನು ಹೇಳ್ಕೊಂಡು ಬದುಕ್ತೀವಿ. ಇವತ್ತು ನಮ್ಗೆ ಅನ್ನ ಹಾಕಿದವ್ರು ನಾವು ನೆನೆಸ್ಲೇಬೇಕಲ್ವ, ಅವರೆಲ್ಲೇ ಇರಲಿ ಹೇಗೆ ಇರಲಿ. ಅವಾಗ ಅಂದ ಕೂಡಲೇ ಅವರು ಮತ್ತೆ ಸಿರಿಸಿ ಕ್ಯಾಂಪ್ ಮಾಡಿಸಿದ್ರು ನಮ್ಮ ಕೈಯಿಂದ. ಸಿರಿಸಿಯನ್ನು ನೀನು ಹೌದು ಅನಿಸ್ಕೊಳ್ಳಮ್ಮ, ಸಿರಿಸಿ ಮಾರಿಕಾಂಬೆ ಜಾತ್ರೆಯಲ್ಲಿ ನಿನ್ನ ನಾಟಕ ಚೆನ್ನಾಗಾಯ್ತಂದರೆ ನಿನಗೆ ನಾನು ಗಂಗಾವತಿಯಲ್ಲಿ ಸ್ವಂತ ಥಿಯೇಟರನ್ನು ಹಾಕಿ ನಿನಗೆ 10 ಲಕ್ಷ ಖರ್ಚು ಮಾಡಿ ಎಲ್ಲ ಮಾಡಿಕೊಡ್ತೀನಿ ಅಂದರು ಅವರು. ಅವರು ಮಾಡಬೇಕಾದ ಪ್ರಾಕ್ಟೀಸು ಅವ್ರ ದೇವಿ ಮಹಾತ್ಮ ಡೈರೆಕ್ಷನ್ ನಾನೇ ಕೊಟ್ಟೆ ಎಲ್ಲರಿಗೂ. ಆವಾಗಿನ ಕಾಲದಲ್ಲಿ ನಾನು ಒಂದೊಂದು ಕಲಾವಿದರನ್ನು ಬೆಳೆಸಬೇಕಾದ್ರೆ, ಮಹಿಷಾಸುರ ಅಂದರೆ ಮಹಿಷಾಸುರನಾಗೇ ಇರಬೇಕಮ್ಮ, ಸೇಮ್ ಮೈಸೂರಲ್ಲಿ ಏನು ನಿಲ್ಲಿಸಿದಾರಲ್ಲಪ್ಪ ಸೇಮ್ ಹಾಗೆ ಮಹಿಷಾಸುರ. ಆಮೇಲೆ ಕಲಾವಿದರನ್ನೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನ ಹುಡುಕಿದೆ, ಬ್ರಹ್ಮ ವಿಷ್ಣು ಮಹೇಶ್ವರನ 3 ಜನ ಕರೆಕ್ಟಾಗೇ ಇರುವ ಹಾಗೆ ಅದನ್ನು ರೆಡಿ ಮಾಡಿದೆ. ಆಮೇಲೆ ರಕ್ತ ಬೀಜನನ್ನು ಅಂಥವನ್ನೇ ರೆಡಿ ಮಾಡಿದೆ, ಇಂದ್ರ ಅನ್ನೋನು ಅವನು ಹಾಗೆ ಇಂದ್ರನಾಗೇ ಇರಬೇಕು ಹಾಗೆ ರೆಡಿ ಮಾಡಿದೆ. ರಕ್ತ ಬೀಜ ಇರ್ಬೋದು, ಮಧು ಕೈಟವ್ರಿ ಇರ್ಬೋದು, ಶುಂಭ ನಿಶುಂಭ್ರ ಇರ್ಬೋದು ಇವೆಲ್ಲ. ಆಮೇಲೆ ದೇವಿ ಒಬ್ಳೆ, ನಾರದ ಇವೆಲ್ಲ ಇದೇ ರೀತಿ ಯಾವ ಅದನ್ನು ನಾಟಕವನ್ನು ನಾವು ಸಿರಿಸಿಲ ಆಡಿದ್ವಿ. ಅದು ಏನು ಕಲೆಕ್ಷನ್ ಅಪ್ಪ, ಸಿರಿಸಿಲಾಗಿತ್ತು, ದುಡ್ಡು ಬಳಿಯೋಕ್ಕಾಗ್ತಾ ಇಲ್ಲ, ಡಿಕ್ಕಿಲಿ ರೊಕ್ಕ ತುಂಬಿದ್ವಿ ನಾವು, ಅಷ್ಟು ಹಣ ಆಯಿತು. ಅವ್ರಿಗೆ ಖುಷಿ ಆಯಿತು, ಎಲ್ಲ ಕಲಾವಿದರ ಅದೇ ರೀತಿಯೇ ನೋಡ್ಕೊತ ಬಂದ್ವಿ, ಅದನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟೆ, ಆ ಕಲಾವಿದರನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟೆ. ನಾನು ಮಾಡಿದ್ದ ದೇವಿ ಮಹಾತ್ಮೆ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಸುಮತಿಸ್ರಿ ಅಂದರೆ ದೇವಿ ಅಮ್ಮರೇನ್ರಿ ಅಂತ ಕೇಳ್ತಾರೆ. ಅದನ್ನು ಉಳಿಸ್ಕೊಂಬಂದಿದ್ದೀನಿ. ಅದಾದಮೇಲೆ ಗಂಗಾವತಿಗೆ ನಮ್ಮ ನಾಟಕ ಕಂಪನಿ ಮಾಡಿಕೊಂಡು ಅಲ್ಲಿಂದ ಬಂತು ಮತ್ತೆ ನನ್ನ ಇನ್ನೊಂದು

0: ಜೀವನ. ನಾಟಕ ಕಂಪ್ನಿ ಮುಗೀತು, ಎಲ್ಲ ಕಡೆಗೆ ಹೋದ್ವಿ, ಇನ್ನೊಂದು ನಾಟಕ ಬೇಕಲ್ಲ, ಒಂದೇ ದೇವಿ ಮಾತನ್ನ ಎಲ್ಲಿ ತಗೊಂಡು ಅಡ್ಡಾಡ್ತೀರಾ? ಒಂದೇ ನಾಟಕ ಹೇಗಾಗುತ್ತೆ ಜಾತ್ರೆಗೆ ತಗೊಂಡೋಗೋದು? ಅಷ್ಟರಲ್ಲೇ ಇಟಗಿ ಭೀಮಾಂಬಿಕೆ ಒಂದು ನಾಟಕ ಕೂಡಿಸ್ಕೊಂಡ್ವಿ. ಇರ್ಲಿಕ್ಕಲ್ಲ, ಒಂದು ಇಟಗಿ ಭೀಮಾಂಬಿಕೆ ಬರೆದವರು ಮಾಡ್ರೆ ಕವಿಗಳು. ಆ ನಾಟಕವನ್ನು ಬರೆದು ಆ ನಾಟಕ ಅದು ಒಂದು ರೀತಿ ಮೆರೆದು ಹೋಯ್ತಪ್ಪ. ಗಜೇಂದ್ರಗಢದಲ್ಲಿ ನಾಟಕ ಹಾಕಿದ್ವಿ. 100 ಚಕ್ರಿಗಳು ಇರ್ತಾವಲ್ಲ, ಚಕ್ರಿಗೆ ಗಾಲೆ ಇರ್ಬೋದು, 100 ಚಕ್ರಿ ದಿನ ಬರೋದು, ಟ್ಯಾಕ್ಟ್ರಿ ಚಕ್ರಿ, ಅದು ಆನೆ ಮನೆ ಮೆರೆದು ಹೋಯ್ತು. ಬನಶಂಕರಿ ಜಾತ್ರೆಯಲ್ಲಿ ಒಂದು ದೇವಿ ಮಾತ್ಮೆನೂ ಅದೇ ಮೆರೆದು ಹೋಯ್ತು. ಎರಡನೇ ಸಲ ಏನು ತೊಗೊಂಡೋಗ್ಬೇಕಂದಾಗ ಇಟಗಿ ಭೀಮಾಂಬಿಕೆ ತೊಗೊಂಡ್ವಿ, ಅದನ್ನು ಹಾಗೆ ಮೆರೆದು ಹೋಯ್ತು. ಯಾವ ನಾಟಕ ಕಂಪನಿನೂ ಬರಲಿಲ್ಲ ಅಲ್ಲಿ. ಅದಾದ ಮೇಲೆ ರೇಣುಕ ಎಲ್ಲಮ್ಮನ ಪಾತ್ರ ಮಾಡೋ ಪರಿಸ್ಥಿತಿ ಬಂತು. ಆ ನಾಟಕವನ್ನು ಮಾಡಿದಾಗ ನನಗೆ ಸುಖ ಸಿಗಲಿಲ್ಲ, ಕಷ್ಟನೇ ಸಿಕ್ತು.
1: ಯಾಕೇನಾಯ್ತು?
0: ಆ ತಾಯಿ ಪಾತ್ರ ಮಾಡಬೇಕಾದ್ರೆ ಸುಖ ಸಿಗೋದಿಲ್ಲಪ್ಪ. ಅವಳು ಕಷ್ಟ ಜೀವಿ, ಅವಳು ಪತಿವ್ರತಾ ಧರ್ಮದಿಂದ ಮೆರಿಬೇಕಾದ್ರೆ ಅವಳು ಎಷ್ಟು ಕಷ್ಟ ತಗೊಂಡಿದ್ದಾಳೆ. ಈಗ ಆ ಪಾತ್ರ ಮಾಡಬೇಕಾದಾಗ ಫುಲ್ ನಾನು ವೀಕ್ನೆಸ್ ಆಗಿಬಿಟ್ಟೆ, ಸಾಲುಗಾರಳಾಗಿಬಿಟ್ಟೆ, ಕಲಾವಿದರೆಲ್ಲ ಹೋಗ್ಬಿಟ್ರು, ಇನ್ನು ಕಲಾವಿದರು ಹೇಗೆ ತೊಗೊಂಬಂದು ನಾನು ನಾಟಕ ನಡೆಸಬೇಕು? ಆ ಒಂದು 7-8 ಕಡೆ ಅಷ್ಟೇ ಅದನ್ನು ಮಾಡಿ ನಾಟಕ ಮಾಡಿದೆ. ಕೊನೆಗೆ ನಾ ಏನು ಮಾಡಿದೆ, ಜಯಣ್ಣವ್ರ ಹತ್ರ ಹೋಗಿ ಕೇಳೋಕ್ಕಿಂತ ಮುಂಚೆ ಹೋಗಿ ಬಸ್ ಕಂಡಕ್ಟರ್ ನಾಟಕ ಮಾಡಿ ರೊಕ್ಕ ತಂದ್ರಾಯ್ತು ಅಂತ ಐಡಿಯಾ ಮಾಡಿದೆ. ಆವಾಗ ದೇವಿ ಮಹಾತ್ಮೆ 9 ದಿವಸ ಮಾಡಿದ ಮೇಲೆ, ಬಸ್ ಕಂಡಕ್ಟರ್ ಮಾಡಿದ್ಮೇಲೆ 1 ರೂಪಾಯಿ ಕಲೆಕ್ಷನ್ ಆಗಿಲ್ಲ ಬಸ್ ಕಂಡಕ್ಟರ್ಗೆ. ಅಂದರೆ ಇವಳು ಪವಾಡ. ಆವತ್ತಿಂದ ಇವಳು ನನ್ನನ್ನು ಏನು ಮಾಡಿದ್ಲು ಅಂದರೆ, ಬೇರೆ ಎಲ್ಲೂ ಪಾತ್ರ ಮಾಡಲಾರ್ದಾಗೆ ಮಾಡಿಬಿಟ್ಲು. ಏನೇ ಇದ್ರು ಆಧ್ಯಾತ್ಮಿಕ. ಬಸ್ ಕಂಡಕ್ಟರ್ಗೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಕಲೆಕ್ಷನ್ ಆಗೋದು ಒಮ್ಮೆ ಹೆಂಗೆ ಬಂದಾಯ್ತು ಅಂದರೆ ಅವಳ ಆಶೀರ್ವಾದ. ನೀನು ಹಿಂಗೆ ಮಾಡಿದವಳು, ಮತ್ತು ನೀನು ಹಿಂಗೆ ಯಾಕೆ ಮಾಡೋಕೆ ಹೋಗ್ತಿದ್ದೀವಿ ಅಂತ ಕೇಳ್ತಿ. ಅವರ ಒಂದು ಭಾವನೆಗಳು ಇದ್ದೇ ಇರ್ತಾವಲ್ಲ, ಅದಕ್ಕೆ ನಾನು ಚಿರಋಣಿ ಅಂದೆ ಅವಳಿಗೆ ನಾನು. ಮತ್ತು ಅದನ್ನು ಹಾಗೆ ನಡೆಸ್ಕೊತ ಹೋಗಿ ಹೋಗಿ ಹೋಗಿ ಹೋಗಿ ಜೀವನದಲ್ಲಿ ಎಲ್ಲವನ್ನ ಮಾಡ್ತಾ ಬಂದಾಗ ಲಾಸ್ಟ್ ರೇಣುಕ ಎಲ್ಲವನ್ನು ಮಾಡಿದಾಗ ನನಗೆ ಕಷ್ಟ ಬಂತು. ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ನಾಟಕ ನೀವು ಬಂದಾಯಿತು. ಅವಾಗ ಏನು ಬಸವರಾಜರು ಬಂದು ಸಮಾಧಾನ ಮಾಡಿದರು, ನಮ್ಮ ಯಜಮಾನರು ಸಮಾಧಾನ ಮಾಡಿದರು, ತಡ್ಕೊಳ್ಳಿಕ್ಕಾಗಲಿಲ್ಲ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಮತ್ತೆ ಹೇಗೆ ಅದರಿಂದ ಎದ್ದು ಬಂದ್ರಿ ತಾವು?
0: ನಮ್ಮ ಯಜಮಾನರು ನಾಟಕ ಕಂಪನಿ ಬಂದಾದಾಗ ನೋವು ಮಾಡ್ಲಿಕ್ಕೆ ಕೊಡಲಿಲ್ಲ. ಆಮೇಲೆ ನನಗೆ ಬೇರೆ ನಾಟಕ ಕಂಪನಿ ಪಾತ್ರ ಮಾಡಕ್ಕೆ ಬರೋದಿಲ್ಲ. ಆಮೇಲೆ ನನ್ನ ಕಂಪನಿ ಅದು ದೇವಿ, ದೇವಿನೇ ಪರದೆ ಮುಚ್ಚಿಕೊಂಡಾಗ ನಾನು ಯಾವ ಪಾತ್ರ ಮಾಡಲಿ, ಯಾಕೆ ನನ್ನ ಮುಖ ತೋರಿಸ್ಲಿ? ಆ ನೋವು ನನಗೆ ಇನ್ನೂ ಕಾಡುತ್ತೆ. ಅದಕ್ಕಾಗಿ ನಾನು ಈಗಲೂ ಏನಂತೇನೆಂದರೆ, ನಾನು ಬಣ್ಣನೂ ಬಿಟ್ಟಿಲ್ಲ, ನಾ ದೇವಿನೂ ಬಿಟ್ಟಿಲ್ಲ, ನಾ ದೇವಿ ಡೈಲಾಗ್ ಹೇಳ್ತೀನಿ.
1: ಈಗ ನಮಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ?
0: ಇದು ಮಹಿಷಾಸುರನ ಸಂಹಾರ. ಮಹಿಷಾಸುರ ಒಮ್ಮಿಂದೊಮ್ಮೆ ದೇವಿ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಸೈನಿಕರನ್ನು ಕಳಿಸ್ಕೊಡ್ತಾನೆ. ಆ ಒಂದು ಸನ್ನಿವೇಶ, ಎಲವೋರ ಶಿಲೋಮ ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರ ಏನು, ಚಂದ್ರ ಸುಂದರ ವದನೆ ಎಂದು ಕರೆದು ಕೆರಳಿಸಿದೆ ನೀನು. ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಲ್ಲವೇ? ಕೇಳು, ಸಮಸ್ತ ವಿಶ್ವವೇ ನನ್ನಾಲಯವು.
1: ಬಹಳ ಸುಂದರವಾಗಿತ್ತು. ಈಗ ಆ ಪರಿಸ್ಥಿತಿಯನ್ನು ಹೇಗೆ ತಾವು ಎದುರಿಸಿದ್ರಿ ಅವಾಗ? ಹಾಗಾದ್ರೆ
0: ಇದ ಜೀವನ, ಸಂಸಾರದ ಜೀವನದಲ್ಲಿ ಉಳ್ಕೊಂಡ್ಬಿಟ್ಟೆ. ಬರ್ತಾ ಬರ್ತಾ ನನಗೆ ಹುಚ್ಚಿಯಾಗುವಂತ ಸಂದರ್ಭ ಬಂತು. ನನಗೆ ನನ್ನ ಒಂದು ತಾಯಿನೇ ಕಳ್ಕೊಂಡಲ್ಲ, ನಾನು ದೇವಿಯನ್ನು ಕಳ್ಕೊಂಡಿದ್ದಕ್ಕೆ ತುಂಬ ನೋವಾಯಿತು. ಅಲ್ಲ, ಮತ್ತೆ ಇನ್ನೋರು ಕಂಪ್ನಿಗೆ ಹೋಗಿ ನಾನು ಹೆಂಗೆ ದೇವಿ ಆಗಲಿ? ಎಲ್ಲ ನಾಟಕ ಅವರು ಬೇರೆ ಬೇರೆ ಆಡಬೇಕಾದ್ರೆ ನಾನು ಅವ್ರಿಗೆ ಹೋಗಿ ನಾ ದೇವಿನೇ ಮಾಡ್ತೇನೆ ಅಂದ್ರೆ ನನ್ನ ಯಾರು ಕರ್ಕೋತಾರೆ? ಕಲಾವಿದರಿಂದಲೇ ನನ್ನ ನಾಟಕ ಕಂಪ್ನಿ ನಿಂತಿದ್ದು. ಅವ್ರ ವೈಯಕ್ತಿಕ ಜೀವನಕ್ಕೆ ನಾನು ಹೆಂಗೆ ಇದು ಮಾಡೋಕ್ಕೆ ಬರುತ್ತೆ ಹೇಳಿ ನೋಡೋಣ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ, ಶಿವ ಅರ್ಪಣಂ. ಹಾಗೆ ಜೀವನ ಕಳೆದೆ, ಹಿಂಗೆ ನಡೀತು, ಹಾಗೆ ಜೀವನ ನಡೀತು ನಡೀತು ನಡೀತು. ರೈತರ ಒಂದು ಇದಾಯ್ತಪ್ಪ ನನಗೆ. ನಾವು ನನ್ನ ಗೆಳತಿಯರೆಲ್ಲ ನಾವೆಲ್ಲ ಸೇರಿ, ಮಂಜು ಮಾಲಿನಿ, ನಾನು, ಮುನಿರತ್ನ ಇವರೆಲ್ಲ ನಾವೆಲ್ಲರೂ ಸೇರಿ ಎಲ್ಲಿ ಕೃಷಿ ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಸೇರಿ ಸೇರಿ ಎಲ್ಲ ಹಂಗೆ ಎಲ್ಲ ಹಂಗೆ ಹೋಗೋದೇ ಅಲ್ಲ. ಈಗ ಒಂದು ಕಾರ್ಯಕ್ರಮ ಕರೆದು ಅಲ್ಲೂ ಹೋದೆ, ಈ ಕಾರ್ಯಕ್ರಮದ ಅಲ್ಲೂ ಹೋದೆ, ಎಲ್ಲ ಕಡೆ ತಿರುಗಾಡೋದೇ ಆಯ್ತು ನನಗೆ. ಆವಾಗ ನನಗೆ ಬರ್ತಾ ಬರ್ತಾ ಅಲ್ಲಿ ಒಂದು ಮೆಂಬರ್ ಆಗು ಅಂದರು ಅಂತ ಒಂದು ಮೆಂಬರ್ ಆದೆ ಎಲ್ಲಿ ಕೃಷಿ ಇದಕ್ಕೆ. ಮೆಂಬರ್ ಆದ ಕೂಡಲೇ ಅಲ್ಲಿ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಲ್ಲಿ ತಿರುಗಾಡೋ ಇದ್ದಂತೆ ಆದಂತೆ ಅಂತ ಇದು ಇದು ಡೆಲ್ಲಿಯಿಂದ ಒಬ್ಬರು ಬರ್ತಾರೆ.

ಅವರು ಇಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಅವರು ಭಾರತ್ ಕೃಷಿಕ್ ಸಮಾಜದ ಅವರ ರಾಜ್ಯಾಧ್ಯಕ್ಷರು ಬಲರಾಮ್ ಜಾಖಡ್ಜಿ, ಮಧ್ಯಪ್ರದೇಶ ಗವರ್ನರ್ ಅವರು, ಅವರೆಲ್ಲ ಬರ್ತಾರೆ. ನೀವೆಲ್ಲ ಅವತ್ತೆಲ್ಲ ಜನರನ್ನು ಕಾಪಾಡಬೇಕು ನೀವು, ಅಂದರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರ್ತೈತದು, ಅಷ್ಟರು ಬರ್ತಾರೆ, ನೀವೆಲ್ಲ ಇದು ಮಾಡ್ಕೋಬೇಕು ಅಂತಂದರು. ನಾನಾಗಲೇ ಹೇಳಿದ್ನಲ್ಲ, ನಾ 3ನೇ ಕ್ಲಾಸ್ ಕಲಿತವಳು. ಅಲ್ಲ, ಡಿ ಸಿ ಕಮಿಷನ್ ಓಸು ಎಲ್ಲರೂ ಸೇರಿ ಮೀಟಿಂಗ್ ನಡೀತಲ್ಲಿ, ಎಲ್ಲರೂ ಮೀಟಿಂಗ್ ನಡೆದಾಗ ನೀವ್ಯಾರು ನೋಡ್ಕೋತೀರಿ, ನೀವ್ಯಾರು ನೋಡ್ಕೋತೀರಿ, ಮಹಿಳೆಯರನ್ನ ಯಾರು ನೋಡ್ಕೋತಾರೆ ಅಂದ್ಕೊಳ್ಳೆ. ನಾನು ಕೈ ಮಾಡಿಬಿಟ್ಟೆ, ನಾನು ನೋಡ್ಕೋತೀನಿ ಮಹಿಳೆಯರನ್ನ. ನನ್ನ ಕೈಯಲ್ಲಿ ಒಂದು 4 ಜನ ಕೊಟ್ರಪ್ಪ, ಆ ಟೈ ಹಾಕ್ಕೊಂಡು ಅವರು ಬಂದರು. ಅಂದರೆ ನಾನು ಇದು ಎಲ್ಲರನ್ನ ಹಿಂಗೆ ಮಾಡ್ರಪ್ಪ, ಹಂಗೆ ಮಾಡ್ರಪ್ಪ ಎಲ್ಲರದು. ಅದರಿಗೆ ಎಲ್ಲರಿಗೂ ಹೇಗೆ ಗೊತ್ತಾ, ಬೆಳಗ್ಗಿನ ಜಾವದಿಂದ ರಾತ್ರಿ 1 ಗಂಟೆ 2 ಗಂಟೆ ತನಕ ಬ್ರೋಕರ್ ವರ್ಕ್ ಮಾಡಿದೆ. ಅಲ್ಲಿಂದ ಬಂದ ಜನ, ಅವಾಗ ಸುನಾಮಿ ಆಯಿತು 2004. ಆ ಸುನಾಮಿಯಲ್ಲಿ ಕನ್ಯಾಕುಮಾರಿ ತನಕ ನೀರು ಬಂದುಬಿಟ್ಟಿದೆ. ನಾ ಅಲ್ಲಿಂದ ಬರೋ ಜನ ಎಲ್ಲ ಆ ಕಡೆದವ್ರು, ಆ ಕಡೆ ಈ ಕಡೆ ಈ ಕಡೆ ಜನ ಬಂದವ್ರು ಕರ್ಕೊಳ್ಳೇಬೇಕಾ ನಾವು? 2005 ಇದೆ ಬೆಂಗಳೂರಲ್ಲಿ ಕಾರ್ಯಕ್ರಮ, ಆ ಜನಗಳೆಲ್ಲ ಬಂದವ್ರನ್ನೆಲ್ಲ ನಾನು ಅದು ಚೌಟ್ರಿ ಎಲ್ಲ ರೆಡಿ ಮಾಡೋದು, ಲೇಡೀಸ್ ನಾನೇ ತೊಗೊಂಡಿದ್ದೇನೆ ಅಂದಮೇಲೆ ಮತ್ತೆ ಮಾಡಲೇಬೇಕಲ್ವ ಎಲ್ಲ ಕೆಲಸ. ಒಂದು 10 ವ್ಯಾನ್ ಬಿಟ್ಟಿದ್ರು ಅವರು. ಒಂದು ವ್ಯಾನಲ್ಲಿ ನಾನೇ ಹೋದೆ ಸೀದಾ. ಅವಾಗ ಬಸ್ ಸ್ಟ್ಯಾಂಡಲ್ಲಾಗಲಿ ರೈಲ್ವೆ ಸ್ಟೇಷನ್ ಮಲ್ಕೊಂಡವ್ರಿಗೆಲ್ಲ ಹೊಡಿತಿದ್ರು, ಕಟ್ಟಿಗೆ ಹಿಡ್ಕೊಂಡು ನಿಂತಿರ್ತಿದ್ರು ಪೊಲೀಸರು ಯಾರೇ ಇರ್ಬೋದು. ಅದನ್ನು ನಾನೇನು ಮಾಡಿದೆ, ಎಲ್ಲರೂ ಎಲ್ಲ ದೇಶದಿಂದ ಬಂದರು, ನನಗೆ ಏನು ಮಾತು ಬರುತ್ತೆ ಹಂಗೆ ಮಾತಾರು, ಕಾಸ್ಯ ಹರ್ಯಾನ್ ಸೇ ಆ ಚಲ ಚಲ ಊಟ ಚಲ ಚಲ ಚಲ ಚಲ ಚಲ ಚಲೋ ಹಾ ಸೋನಾನೇ ಅಂತ ಎಲ್ಲರನ್ನೂ ಎಬ್ಬಿಸ್ಕೊಂಡು ಹೋಗೋದು. ತುಂಬ ಕುಟಲ ನಾಲೆ ಮಹಾರಾಷ್ಟ್ರ ನಾಲೇಕ ಹಾಂ ಚಲ ಚಲ ಚಲ ಚಲ ಅಂತ ನನ್ನ ಮನಸ್ಸಿಗೆ ಹೆಂಗೆ ತಿಳಿತ ತೆಲುಗು ತಿಳಿಯಂಗಿಲ್ಲ, ಎಕ್ಕಡೆ ಹೊಸ್ತಾ ಏನೇ ಅನ್ಕೊಂತ ಅವ್ರನ್ನೂ ಕರ್ಕೊಂಡು ಎಲ್ಲರೂ ಕರ್ಕೊಂಡು ಹೊಂಟುಬಿಟ್ಟೆ. ಎಲ್ಲರೂ ಒಯ್ದು ಒಯ್ದು ಒಯ್ದು ಹಾಕಿ ಬೆಳಗ್ಗೆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕಾರಿ ಅಧ್ಯಕ್ಷರು ಬಂದರು ಡೆಲ್ಲಿಯಿಂದ. ಬಂದು ಅವರೆಲ್ಲ ಕಾರ್ಯಕ್ರಮ ಎಲ್ಲ ನೋಡಿಕೊಂಡು, ಈ ಹೆಣಮಗ ಗಂಡದ ಹೆಣ್ಣದಾಳೆ, ಈ ರಾತ್ರಿಯೆಲ್ಲ ಹಿಂಗೆ ಅಡ್ಡಾಡ್ತಾಳಲ್ಲಿ, ಯಾರು ಇವಳು ಅಂತೇಳಿ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಕೈಲಿ ಕೊಟ್ಟೆ. ಏ ತುಮಾರಿ ಬೇಬಿ ಲೇಡಿ ಐಕ್ಯ ಜೆಂಟ್ಸ್, ಏ ರಾತ್ಕೋ ಕುಚ್ಬಿ ಡರ್ತೀನಿ ಐಕ್ಯಾ, ಏ 12 ಹೋವಾ 1 ಹೋವಾ ಏ ಕೈಸ ಫಿರ್ತೀಯ ಕ್ಯಾ ಕಾಮ್ ಕರಿಗೆ. ಅವ್ರು ನಮ್ಮ ಕೆಲಸ ನೋಡಿ ಏನು ಮಾಡಿದ್ರು, ಅವರು ನನಗೆ ಕಾರ್ಯಕಾರಿ ಅಧ್ಯಕ್ಷ ಸ್ಥಾನವನ್ನು ಇಲ್ಲೇ, ನಾನು ಊರಿಗೆ ಹೋಗೋದ್ರೊಳಗಾಗಿ ಆಗಲೇ ನನಗೆ ಲೆಟ್ರ್ ಬಂದುಬಿಟ್ಟಿತ್ತು ಡೆಲ್ಲಿಯಿಂದ, ಕಾರ್ಯಕಾರಿ ಅಧ್ಯಕ್ಷ ಅಂತ ಹೇಳ್ಕೊಂಡು. ಭಾರತ್ ಕೃಷಿಕ್ ಸಮಾಜ್ ನಮ್ಮ ನಿಜಾಮುದ್ದೀನ್ ನಮ್ಮ ಆಫೀಸ್ ಇರ್ತದೆ ಅಲ್ಲಿ. ಆಮೇಲೆ ಅದನ್ನು ಸ್ಥಾನವನ್ನು ಪಡ್ಕೊಳ್ಳೋ ಸಲುವಾಗಿ ನಾವು ಎಲ್ಲರನ್ನೂ ಕರಿಬೇಕಲ್ಲ, ಒಂದು ಸೋಷಲ್ ವರ್ಕೇ ಅದು, ಕಿಸಾನ್ ಅಂದರೆ ಏನು ಅದನ್ನು ಸಣ್ಣದೇನು ಅಲ್ಲಲ್ಲ. ಅದನ್ನು ಚಾಲು ಮಾಡಿಕೊಂಡೆ. ಇಲ್ಲಿ ಎಲ್ಲ ತಿರುಗಾಡ್ಬೇಕಾದ್ರೆ ಒಂದ್ಸಲ ರೈತರಿಗೆಲ್ಲ ಗೊಬ್ಬರ ಬೀಜದ ಪ್ರಾಬ್ಲಮ್ ಆಯಿತು. ಆಮೇಲೆ ಕಡ್ಲಿ ಬೆಳೆ ಬಂದಾಗ ಅವರಿಗೆ ತಕ್ಕಡಿ ತೂಗ್ಲಿಕ್ಕೆ ತಕ್ಕಡಿ ಸಿಗಲಿಲ್ಲ, ತುಂಬ ತುಂಬ ಕಷ್ಟ ಆಗ್ತಿತ್ತು. ಹೆಂಗಾರ ಇರಲಿ ಆಯಿತು ನಾನು ಹೇಳ್ತೀನಿ ಅಂಥೇಳಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ತಕ್ಕಡಿಗಳು ಹಳ್ಳಿಗಳಿಗೆ ಕಳಿಸ್ಕೊಡಕ್ಕೆ ಬರಲ್ಲ ನಿಮಗೆ, ಕಡ್ಲಿ ತೂಕಕ್ಕೆ ತಕ್ಕಡಿ ಇಲ್ಲ ಅಂತ, ಚೀಲ ಇಲ್ಲ ಅಂತ, ಚೀಲಗಳು ಬೇಕಲ್ಲ ಅಂತ. ಇಲ್ಲರಿ ಅಮ್ಮರ ಸ್ವಲ್ಪ ಸ್ಟಾಕ್ ಬಂದಿಲ್ಲರಿ, ಬಂದು ಕೊಡಿ ಕಳಿಸ್ತೀನಿ, ಇಷ್ಟು ಊರಿಗೆ ಕಳಿಸ್ಬೇಕು ನೋಡು ಅಂತ ಆಗಿಂದಾಗಲೇ ನಾನು ಅದೊಂದು ಕೆಲಸ ಮಾಡಿಸ್ಬಿಟ್ಟೆ. ಆಮೇಲೆ ಬೀಜ, ಹಳೆ ಬೀಜಗಳೇ ಬೇಕಾಗಿರ್ತಪ್ಪ ಬಿತ್ತಕ್ಕೆ, ಆ ಬೀಜಕ್ಕೋಸ್ಕರ ಏನೋ ನಾನು ತಿಳಿದದ್ದೆಲ್ಲ ಏನು ಮಾಡೋದೆಲ್ಲ ಮಾಡಿದೆ, ಹಾಗೆ ನಡೀತು ಎಲ್ಲ ಹೋಯ್ತು. 2004 ರದ್ದಾದಂಥ ಕಾರ್ಯಕ್ರಮವನ್ನು 2005 ಹುಬ್ಳಿ ಗ್ಲಾಸ್ ಹೌಸಲ್ಲಿ 10,000-20,000 ಜನಸಂಖ್ಯೆನ ಸೇರಿಸಿ ಒಬ್ಬ ಮಹಿಳೆಯಾಗಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಅವ್ರ ಬಾಗಿಲಿಗೆ ಹೋಗಿ ಕೂತ್ಕೊಂಡು ಎಲ್ಲರಿಗೂ ಬರ್ರಿ ಅಕ್ಕರ ಇಲ್ಲಿ ಬರ್ರಿ ನಾವು ಏನು ಹೇಳ್ತೀವಿ ಕೇಳ್ರಿ ಕೇಳ್ರಿ, ಆದರೂ ಎಲ್ಲರನ್ನ ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ 2005. ಆವಾಗ ನನಗೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ, ಆವಾಗ ಇದೇ ಬಲರಾಮ್ ಜಾಖಡ್ಜಿ ಅವ್ರನ್ನ ಕರೆಸಬೇಕಾದಾಗ ಧರ್ಮ್ ಸಿಂಗ್ ಅವ್ರನ್ನ ನಾನು ಮಾತಾಡಿಸ್ಲಿಕ್ಕೆ ಹೋದಾಗ ಅದು ಯಾವುದೋ ಮಠದ್ದು ಊಟದ ಭವನ ಉದ್ಘಾಟನೆ ಇತ್ತು, ಬಲರಾಮ್ ಜಾಖಡ್ಜಿ ಅವ್ರು ಬರ್ತಾ ಇದ್ದಾರೆ, ಅವರನ್ನು ಒಂಚೂರು ಅಲ್ಲಿ ಕರ್ಕೊಂಡು ಹೋದ್ರೆ ಆಯಿತು ಆ ಭವನಕ್ಕೆ ಅಂಥೇಳಿ ಧರ್ಮ್ ಸಿಂಗ್ ಅವ್ರ ಮನೆಯಲ್ಲ ಕೂತ್ಕೊಂಡಾಗ ಧರ್ಮ್ ಸಿಂಗ್ ಅವ್ರಿಗೆ ಯಾರೋ ಒಬ್ಬರು ಹೇಳಿದರು. ಧರ್ಮ್ ಸಿಂಗ್ ಏನಂದರು, ಸುಮತಿ ಶ್ರೀ ಅವರೇ ಬಲರಾಮ್ ಜಾಖಡ್ಜಿ ಅವರು ಇಲ್ಲಿ ಬಂದಾಗ ಬೆಂಗಳೂರಲ್ಲಿ ಇದು ಉದ್ಘಾಟನೆ ಮಾಡಿ ಅವ್ರು ಹುಬ್ಳಿಗೆ ಬರಲಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂದಾಗ, ಆಯ್ತಪ್ಪ ನಾನು ಮಾತಾಡ್ತೀನಿ ಗುರುಗಳೇ ಅಂಥೇಳಿ ಅವರಿಗೆ ಜಾಖಡ್ಜಿ ಅವ್ರಿಗೆ ಹೇಳಿದೆ. ನನ್ನ ಕಾರ್ಯಕ್ರಮಕ್ಕೆ ಬಂದರು, ಕಾರ್ಯಕ್ರಮ ಮುಗೀತು ಎಲ್ಲ ಆಯಿತು, ಆ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು, ಕಾರ್ಯಕಾರಿ ಅಧ್ಯಕ್ಷ ಇದ್ದದ್ದು ಅಧ್ಯಕ್ಷ ಸ್ಥಾನ ಕೊಟ್ಟರು. ನನ್ನ ಕೆಲಸ ನಾನು ಮಾಡ್ತಾ ಹೊಂಟುಬಿಟ್ಟೆ, ಕಿಡ್ನಿ ಪೇಷಂಟ್ ಆಪರೇಷನ್ ಮಾಡಿಸಿದೆ, ಕ್ಯಾನ್ಸರ್ ಪೇಷಂಟ್ ಆಪರೇಷನ್ ಮಾಡಿಸಿದ್ದೆ, ಆಮೇಲೆ ಮಕ್ಕಳು ಮದುವೆ ಮಾಡಿದೆ, ಎಷ್ಟೋ ಜನ ನನ್ನ ಕೈಲಿ ಏನಾಗುತ್ತೆ ಎಲ್ಲ ಮಾಡಿದೆ. ಇಷ್ಟೆಲ್ಲ ಮಾಡಿ ಈ ಭಾರತ ಕೃಷಿಕ್ ಸಮಾಜವನ್ನು ನಡೆಸ್ಕೊಂತ ಹೊಂಟಿದ್ದೆ. ಅವಾಗ ಉತ್ತರ ಕರ್ನಾಟಕದ ರೈತರು ಎಲ್ಲರೂ ಬಂದು ನಿಂತುಬಿಟ್ರು, ಅಮ್ಮರ ನೀವು ಅಧ್ಯಕ್ಷರಾಗ್ರಿ ನೀವು ಅಧ್ಯಕ್ಷರಾಗ್ರಿ ಅಂತೇಳಿ. ಈಗ ಉತ್ತರ ಕರ್ನಾಟಕದ ರಾಜ್ಯ ಅಧ್ಯಕ್ಷ ಆಗಿ ಅದರ ಜೊತೆಗೂ ಹೋರಾಡ್ತೀನಿ, ಇದ್ರ ಜೊತೆಗೂ ಹೋರಾಡ್ತೀನಿ, ಇಲ್ಲಿಗೆ ನನ್ನ ಪಯಣ ನಡೀತಾ ಇದೆ. ಅದೆಲ್ಲ ಆದಮೇಲೆ

0: ಕಲೆಯನ್ನು ಬಿಟ್ಟಿಲ್ಲ, ಕಲಾವಿದೆಯಾಗಿ ಸಾಯೋದು ನಮ್ಮ ಬಣ್ಣದ ಬದುಕು ಉಸಿರು ಹೋದ ಮೇಲೇ ಹೋಗಬೇಕು ವಿನಃ ನಮ್ಮ ಉಸಿರು ಹೋದರೂ ಹೆಸರು ಮಾತ್ರ ಹಾಗೆ ಉಳಿತೈತಿ. ಇವತ್ತು ನಾವು ಈ ರಂಗಭೂಮಿಯನ್ನು ಬಿಟ್ಟರೆ ಒಂದು ದಿವಸನೂ ನಿದ್ದೆ ಮಾಡಲ್ಲ.
1: ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ, ಈಗ ಅದರಲ್ಲಿ ಕೆಲವೊಂದನ್ನು ನೆನಪು ಹಾಕೋದಾದರೆ ಯಾವೆಲ್ಲ ಪ್ರಶಸ್ತಿಗಳು ತಮಗೆ ನೆನಪಾಗ್ತವೆ?
0: ನನಗೆ ನಿಜವಾದ ಪ್ರಶಸ್ತಿ ಅಂದ್ರೇನು, ಕಲಾ ಜೀವನಕ್ಕೆ ನಾವು ಕಲಾವಿದರಾಗಿದ್ದಕ್ಕಾಗಿ ಅಕಾಡೆಮಿ ಪ್ರಶಸ್ತಿ, ರಾಜಸ್ವ ಪ್ರಶಸ್ತಿ, ಅದಾದ ಮೇಲೆ ಇಂದಿರಾಗಾಂಧಿ ಗೌರವ ಪ್ರಶಸ್ತಿ ಕೊಟ್ಟರು ನನಗೆ ಈ ಹೋರಾಡಿದೆ. ಆಮೇಲೆ ರಂಗಭೂಷಣ, ಆಮೇಲೆ ನಾಟ್ಯರಾಣಿ, ತುಂಬ ಇದಾವೆ ಪ್ರಶಸ್ತಿ ಹೆಸರುಗಳನ್ನೇ ನಾನು ಹೇಳ್ಕೊಂತ. ಪುನೀತನ ಪ್ರಶಸ್ತಿನೂ ಕೊಟ್ಟರು. ಈಗ ನೆಕ್ಸ್ಟ್ ಈಗ ರಾಜ್ಕುಮಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀನಿ.
1: ಅಭಿನಂದನೆಗಳು ಅದಕ್ಕೋಸ್ಕರ. ಮೇಡಮ್, ಈಗ ತಾವು ಮಂಗಳೂರಿಗೆ ಬಂದಿದ್ದೀರಾ, ಮಂಗಳೂರಿನ ಬಗ್ಗೆ ಹೇಳೋದಾದರೆ ಹೇಗಿದೆ ಮಂಗಳೂರು, ಇದರ ಒಂದು ಒಡನಾಟ ಯಾವ ಥರ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ.
0: ನನಗೇನು ಖುಷಿ ಆಗ್ತಿದೆ ಅಂದರೆ ಅಣ್ಣನವ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಮಂಗಳೂರು ಅಂದರೆ ನಾವು ಬಂದದ್ದು ಅಣ್ಣನವರಿಂದ. ಈಗ ಅಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರ ಬಗ್ಗೆ ತಿಳ್ಕೊಂಡು ಅನ್ನುವಂಥ ಅವರ ಕೈಯಲ್ಲಿ ಅಕ್ಷರಗಳನ್ನು ಕಲಿತು ಕಲಿತು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಆಗಿದಂಥ ನಮ್ಮ ವಿಶ್ವನಾಥವರು, ವಿಶ್ವನಾಥವರಿಂದ ನಾನು ಮಂಗಳೂರಿಗೆ ಬಂದದ್ದು.
1: ಮೇಡಮ್, ಈಗ ತಮ್ಮ ಮುಂದಿನ ಯೋಜನೆಗಳು ಯೋಚನೆಗಳು ಏನೆಲ್ಲ ಇವೆ, ಅದ್ರ ಬಗ್ಗೆ ತಿಳಿಸಿ.
0: ನಾನು ಎಲ್ಲಿ ಕುಂತೀನಿ ಅದೇ ನನ್ನ ಊರು, ನಾನು ಎಲ್ಲಿರ್ತೀನಿ ಅದೇ ನನ್ನ ಸ್ಥಾನ, ನನ್ನ ಮನೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಬಂದು ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬಳೇ ಮಗಳು, ಹಳೆಯ ಡಾಕ್ಟರ್ ಇದ್ದಾನೆ, ಮೂರು ಮೊಮ್ಮಕ್ಕಳು, 20 ವರ್ಷದ ಮೊಮ್ಮಗ ಇದ್ದಾನೆ. ನನ್ನ ಜೀವನ ಏನಂದರೆ ಈಗಲೂ ಕಲಾವಿದರಿಗೋಸ್ಕರ ಬದುಕ್ತೀನಿ, ಕಲಾವಿದರಿಗೋಸ್ಕರ ಈಗಲೂ ಈ ಸುಮತಿ ಶ್ರೀ ಸದಾ ಇರ್ತಾಳೆ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಸರಣಿ ಕಾರ್ಯಕ್ರಮ, ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್ರವರೊಂದಿಗೆ. ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದನಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
4: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
5: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಪದ್ಮಪುರಾಣದ ಭೂಮಿಖಂಡದ ಮೊದಲ ಭಾಗದಲ್ಲಿ ಬರುವ ಶಿವಶರ್ಮನು ತನ್ನ ಮಕ್ಕಳ ಪಿತೃಭಕ್ತಿಯನ್ನು ಪರೀಕ್ಷಿಸಿದ ಕಥೆ. ಹಿಂದೆ ಪಶ್ಚಿಮ ಸಮುದ್ರ ತೀರದಲ್ಲಿ ದ್ವಾರಕೆ ಎಂಬ ಪಟ್ಟಣ ಇತ್ತು. ಅಲ್ಲಿ ಸಕಲ ವೇದ ಶಾಸ್ತ್ರ ಪಾರಂಗತನೂ ಯೋಗಶಾಸ್ತ್ರ ನಿಪುಣನೂ ಆದಂತಹ ಶಿವಶರ್ಮ ಎಂಬ ಬ್ರಾಹ್ಮಣನಿದ್ದ. ಆತನಿಗೆ ಯಜ್ಞಶರ್ಮ, ವೇದಶರ್ಮ, ಧರ್ಮಶರ್ಮ, ವಿಷ್ಣುಶರ್ಮ, ಸೋಮಶರ್ಮ ಎಂಬ 5 ಜನ ಮಕ್ಕಳು. ಅವರೆಲ್ಲ ಪಿತೃಭಕ್ತಿಯನ್ನು ಧರ್ಮವನ್ನಾಗಿ ಆಚರಿಸುತ್ತಾ ಬಂದವರು. ಒಂದು ಬಾರಿ ಶಿವಶರ್ಮನು ತನ್ನ ಮಕ್ಕಳ ಪಿತೃಭಕ್ತಿಯನ್ನು ಪರೀಕ್ಷಿಸಬೇಕೆಂಬ ಉದ್ದೇಶದಿಂದ ತನ್ನ ಮಾಯಿಯಿಂದ ಆ ಪುತ್ರರ ತಾಯಿ ಜ್ವರಬಾಧೆಯಿಂದ ಮೃತಳಾದಂತೆ ಮಾಡಿದ. ಆಗ ಮಕ್ಕಳೆಲ್ಲರೂ ತಾಯಿಯ ಕಳೆಯ ಬರದ ಮುಂದೆ ದುಃಖದಿಂದ ಅಳತೊಡಗಿದರು. ಆಗ ವಿಷ್ಣುಶರ್ಮನು ತನ್ನ ಜ್ಯೇಷ್ಠ ಪುತ್ರ ಯಜ್ಞಶರ್ಮನನ್ನು ಕರೆದು ಹರಿತವಾದ ಕತ್ತಿಯಿಂದ ತಾಯಿಯ ಅಂಗಾಂಗಗಳನ್ನು ಕತ್ತರಿಸಿ ಎಸೆ ಎಂದು ಹೇಳಿದ. ಮಗನು ತಂದೆ ಹೇಳಿದಂತೆ ಮಾಡಿದ. ಆಗ ಶಿವಶರ್ಮನು ಎರಡನೇ ಮಗ ವೇದಶರ್ಮನನ್ನು ಕರೆದು, ಅಯ್ಯ, ನಾನು ಈಗ ಎರಡನೇ ಮದುವೆ ಮಾಡಿಕೊಳ್ಳಬೇಕೆಂದಿದ್ದೇನೆ. ನಾನು ಈ ಹಿಂದೆ ನೋಡಿದ ಹೆಣ್ಣೊಬ್ಬಳು ದೂರದ

0: ಊರಿನಲ್ಲಿ ಇದ್ದಾಳೆ, ಅವಳನ್ನು ಕರೆದುತ್ತಾ ಎಂದು ಹೇಳಿದ. ತಂದೆಯ ಆಜ್ಞೆಯನ್ನ ಶಿರಸಾವಹಿಸಿದ ವೇದಶರ್ಮನು ಆ ಹೆಂಗಸಿನ ಬಳಿ ಹೋಗಿ, ನನ್ನ ತಂದೆಯು ನಿನ್ನ ಮದುವೆಯಾಗಲು ಅಪೇಕ್ಷಿಸಿದ್ದಾನೆ, ನೀನು ಪ್ರಸನ್ನಳಾಗಬೇಕು ಎಂದು ಹೇಳಿದ. ಅದಕ್ಕೆ ಅವಳು, ವೃದ್ಧನಾದ ನಿನ್ನ ತಂದೆಗಿಂತ ನಿನ್ನನ್ನೇ ನಾನು ಇಚ್ಛಿಸುತ್ತೇನೆ ಎಂದು ಹೇಳಿದಳು. ಆಗ ವೇದಶರ್ಮನು, ನನ್ನ ತಂದೆಯನ್ನು ನೀನು ಮದುವೆಯಾದರೆ ನಿನಗೇನು ಬೇಕೋ ಅದನ್ನು ನಾನು ಕೊಡುತ್ತೇನೆ ಎನ್ನಲು, ಆಕೆ, ಹಾಗಾದರೆ ದೇವತೆಗಳೆಲ್ಲರನ್ನೂ ನನ್ನ ಮುಂದೆ ಬರುವಂತೆ ಮಾಡು ಎಂದಳು. ಅದರಂತೆ ವೇದಶರ್ಮನು ದೇವತೆಗಳೆಲ್ಲರನ್ನೂ ಬರುವಂತೆ ಮಾಡಿದ. ಆಗ ಆಕೆ, ದೇವತೆಗಳಿಂದ ನನಗೆ ಆಗಬೇಕಾದ್ದು ಏನೂ ಇಲ್ಲ, ನಿನ್ನ ತಲೆಯನ್ನು ಕಡಿದುಕೊಡು ಎಂದಳು. ಅದರಂತೆ ವೇದಶರ್ಮನು ತನ್ನ ತಲೆಯನ್ನು ಕತ್ತರಿಸಿದ. ಆ ಶಿರವನ್ನು ಹಿಡಿದುಕೊಂಡು ಆಕೆ ಶಿವಶರ್ಮನಲ್ಲಿಗೆ ಬಂದು, ನಿನ್ನ ಮಗನು ಕಡಿದುಕೊಟ್ಟ ತಲೆಯನ್ನು ತೆಗೆದುಕೋ ಎಂದು ಹೇಳಿದಳು. ಆಗ ಶಿವಶರ್ಮನು ಮೂರನೇ ಮಗನಾದ ಧರ್ಮಶರ್ಮನನ್ನು ಕರೆದು ಆ ಶಿರವನ್ನು ತೆಗೆದುಕೊಳ್ಳಲು ತಿಳಿಸಿದ. ಆಗ ಧರ್ಮಶರ್ಮನು ಧರ್ಮಪುರುಷನನ್ನು ತನ್ನ ತಪೋಬಲದಿಂದ ಕರೆದ. ಧರ್ಮಪುರುಷನು ಪ್ರತ್ಯಕ್ಷನಾಗಲು, ಎಲೈ ಧರ್ಮದೇವನೇ, ನಾನು ಗುರುಸೇವೆ ಮಾಡಿದ್ದರೆ, ಪಿತೃಭಕ್ತಿ ಉಳ್ಳವನಾಗಿದ್ದರೆ ನನ್ನ ಸೋದರ ವೇದಶರ್ಮನು ಬದುಕಲಿ ಎಂದು ಹೇಳಿದ. ಧರ್ಮದೇವನು, ನಾನು ನಿನ್ನ ಪಿತೃಭಕ್ತಿಯಿಂದ ಸಂತುಷ್ಟನಾಗಿದ್ದೇನೆ, ನಿನ್ನ ತಮ್ಮನನ್ನು ಬದುಕುವಂತೆ ಮಾಡುತ್ತೇನೆ ಎಂದು ಹೇಳಿ ನಿನಗೆ ಧರ್ಮದಲ್ಲಿ ಆಸಕ್ತಿಯನ್ನು ಮೋಕ್ಷವನ್ನು ಕೊಡುತ್ತೇನೆ ಎಂದು ವರ ಕೊಟ್ಟ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಜೆಂಟ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ, 2211999, ಮೊಬೈಲ್ ಸಂಖ್ಯೆ 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ಪ್ರಸಾರ ಇಂದು ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ರವೀಂದ್ರ ಮತ್ತು ಶರಧಿ ಪಾಟೀಲ್ ಅವರು ಹಾಡಿದ ದೇವಿಕಾ ನಾಗೇಶ್ ಅವರ ಕವಿತೆ. ಸಂಗೀತ ವಸಂತ ಕದ್ರಿ. ಅಕ್ಕರೆಯ ವನಸುಮವು.

ಈಗ ಕೇಳಿ ಸಂಗೀತ ಬಾಲಚಂದ್ರ ಅವರು ಹಾಡಿದ ದಿವ್ಯಗಂಗಾ ಪಿ ಅವರ ಕವಿತೆ ಯಾಕೆ ಹಕ್ಕಿ ಮರಳಿ ಬಂದೆ. ಸಂಗೀತ ಟಿ ಜಿ ಗೋಪಾಲಕೃಷ್ಣನ್.

ಬಂದಿಹುದು ಬಂದಿಹುದು. ಹಾಡಿದವರು ಸಂಗಡಿಗರೊಂದಿಗೆ ಸಂಗೀತಾ ಬಾಲಚಂದ್ರ. ರಚನೆ ರಾಘವ ರಾವ್, ಬೈಕಂಪಾಡಿ ಸಂಗೀತ ಟಿ ಜಿ ಗೋಪಾಲಕೃಷ್ಣ.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ಪ್ರಸಾರ ಇಂದು ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಸಂಗಡಿಗರೊಂದಿಗೆ ಚಿತ್ರ ಅವರು ಹಾಡಿದ ಗೆಜ್ಜೆನಾದ ಚಿತ್ರದ ಹಾಡು, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ಕೇಳಿ ಕುನಾಲ್ ಗಾಂಜಾವಾಲ ಅವರು ಹಾಡಿದ ಮಿಲನ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಮನೋಮೂರ್ತಿ.

0: ಈಗಾಗಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತಾ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಇಳಯರಾಜ.
1: Hello, is it 2666?
2: Yes.
1: Hi, Sanju.
3: Hi, Geeta.
1: Sanju, na voting hogtidini.
3: Congratulations. Yavaga?
1: Naale, bartidane.

ಇದುವರೆಗೆ ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ತಾಳಿಯ ಭಾಗ್ಯ ಚಿತ್ರದ ಗೀತೆ ಕೇಳಿದಿರಿ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ಸತ್ಯಂ ಅವರದು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಬಾಲವೃಂದಾ

0: ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಎಸ್ಟಿಡಿ ಕೋಡ್ 0824 2211 9999, ಮೊಬೈಲ್ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ.
1: ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಇವತ್ತಿನ ಬಾಲವೃಂದದ ಕಿಶೋರ ವೇದಿಕೆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಕ್ಕಳೇ, ನೀವೀಗ ರಜೆಯ ಮೂಡಲ್ಲಿರ್ಬೋದು, ಆದರೂ ಇವತ್ತು ನೀವು ನಮಗೆ ಕರೆ ಮಾಡಲೇಬೇಕು. ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ, ಕವನ, ಹಾಡು ಹಾಗೂ ಭಾಷಣವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬಹುದು. ಅದಕ್ಕಾಗಿ ನಾನೀಗ ದೂರವಾಣಿ ಸಂಖ್ಯೆಯನ್ನು ಹೇಳ್ತೇನೆ ಮಕ್ಕಳೇ. ಬೇಗ ಬೇಗ ಬರ್ತಗೊಂಡು ನಮ್ಮೊಂದಿಗೆ ಮಾತಾಡಿ ಮಕ್ಕಳೇ. ದೂರವಾಣಿ ಸಂಖ್ಯೆಗಳು 2211 9999, ಇನ್ನೊಂದು ಸಂಖ್ಯೆ 2222611 2223611. ಇದೆಲ್ಲದರ ಎಸ್ಟಿಡಿ ಕೋಡ್ 0824. ಈಗ ನಾನು ಮೊಬೈಲ್ ಸಂಖ್ಯೆಯನ್ನು ಹೇಳ್ತೇನೆ, ಬರ್ತಗೊಳ್ಳಿ ಮಕ್ಕಳೇ. 8277038000. ಈಗಾಗಲೇ ಮೊದಲನೇ ಕರೆ ಬಂದಿದೆ, ಯಾರಂತ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ಯಾರಿದು ಪುಟಾಣಿ?
2: ಖುಷಿ ಅಂತ.
1: ಏನ್ ಪುಟ್ಟ ಹೆಸರು? ಖುಷಿಯಾ? ರಿಷಿಯಾ? ಖುಷಿಯಾ?
2: ಖುಷಿ.
1: ಖುಷಿ, ಎಲ್ಲಿಂದ ಕರೆ ಮಾಡುದು?
2: ಧರ್ಮಸ್ಥಳದಿಂದ.
1: ಧರ್ಮಸ್ಥಳದಿಂದ. ಎಷ್ಟನೇ ಕ್ಲಾಸ್ ನೀನು? ಇನ್ನು 6ನೇ ಕ್ಲಾಸ್. ಹೇಗಿತ್ತು ರಜೆ ಎಲ್ಲ? ಚೆನ್ನಾಗಿತ್ತು. ಮುಗಿತಾ ಬಂತಲ್ವಾ? ಬೇಸರ ಆಗುದಿಲ್ವಾ? ಆಗ್ತದಾ? ಆದ್ರೆ ನಿನ್ನ ಫ್ರೆಂಡ್ಸ್ ಅನ್ನೆಲ್ಲ ನೋಡ್ಬೋದಲ್ಲ ಅಲ್ವಾ? ಎಷ್ಟು ದಿನ ಇದೆ ಇನ್ನು ರಜೆ?
2: ಇಪ್ಪತ್ತೊಂಬತ್ತಕ್ಕೆ
1: ಸ್ಟಾರ್ಟ್. ಬುಕ್ ಎಲ್ಲ ತಂದಿದ್ಯಾ?
2: ತಂದಿದ್ದೀನಿ.
1: ಹೌದಾ? ಬೈಂಡ್ ಎಲ್ಲ ಹಾಕಿ ಆಯ್ತಾ?
2: ಹಾಕಿ ಆಗಿದೆ.
1: ಸ್ವಲ್ಪ ಆದ್ರೂ

0: ಮಾಡಿ ನೋಡಿದ್ಯಾ ಹೇಗಿದೆ ಮುಂದಿನ ವರ್ಷ ಅಂತ?
1: ನೋಡಿದ್ದೀನಿ.
0: ನೋಡಿದ್ಯಾ?
1: ಹಾ,
0: ಇಷ್ಟ ಆಯ್ತಾ?
1: ಇಷ್ಟ ಆಯ್ತು.
0: ಆಯ್ತಾ, ಸರಿ. ಏನು ಹಂಚ್ಕೊಳ್ತಿ ಇವತ್ತು?
1: ಚುಟುಕು.
0: ಚುಟುಕು ಯಾರು ಬರೆದದ್ದು?
1: ಅದು ಅಮ್ಮ ಹೇಳಿಕೊಟ್ಟದ್ದು.
0: ಹಾಂ, ಸರಿ ಸರಿ, ಹೇಳು.
1: ನನ್ನ ಮನೆಯ ಬೆಕ್ಕು ಅದರ ಹೆಸರು ಪಿಕ್ಕು, ಅದು ತಿನ್ನೋದು ಚಿಕ್ಕು, ನನಗೆ ಸಿಕ್ಕಿದ್ದು ನನ್ನ ಲಕ್ಕು. ಹಸುವಿಗೆ ಕರು ಚಂದ, ನವಿಲಿಗೆ ನಾಟ್ಯ ಚಂದ, ಅಮ್ಮನಿಗೆ ಮಗು ಚಂದ, ಆದರೆ ನನಗೆ ಪ್ರಕೃತಿ ಚಂದ.
0: ಆಯ್ತಾ?
1: ಹಾ,
0: ಸೂಪರಿತ್ತ. ನೀನ್ ಸಹ ಬರೆಯುವುದು ಕಲಿಬೇಕು.
1: ಆಯ್ತು.
0: ನಿಮ್ಮ ಮನೇಲಿ ಬೆಕ್ಕಿದೆಯಾ?
1: ಬೆಕ್ಕಿಲ್ಲ.
0: ಇನ್ನು ಬೆಕ್ಕು ತಂದ್ರೆ ಏನ್ ಹೆಸರು ಇಡ್ತೀಯ? ತಿಕ್ಕು ಅಂತ ಇಡ್ತೀಯಾ?
1: ಇರ್ತೀನಿ, ತಿಕ್ಕು ಅಂತ.
0: ತಿಕ್ಕು ಅಂತಲೇ ಮತ್ತೆ ಬೆಕ್ಕಿನಾದ್ರೆ ಹೇಳಿದ್ರೆ ಆಯ್ತು, ಖುಷಿ ಆಗ್ಬೋದು ಅದಕ್ಕೆ. ಮತ್ತೆ ಏನ್ ತಿಂಡಿ ತಿಂದೆ ಇವತ್ತು?
1: ತಿಂಡಿ ಇವತ್ತು ಊಟ.
0: ಊಟ ಮಾಡಿದ್ದ ಬೆಳಿಗ್ಗೆ? ಯಾವಾಗ್ಲೂ ಸ್ಕೂಲ್ ಇರುವಾಗ?
1: ಸ್ಕೂಲ್ ಇರುವಾಗ ಊಟನೇ.
0: ಊಟನೇ ಮಾಡುದು ಒಳ್ಳೇದು ಅಲ್ವಾ? ತಿಂಡಿ ಬೇಕಂತ ಆಗಲ್ವಾ ಬೆಳಿಗ್ಗೆ?
1: ಇಲ್ಲ,
0: ಅಭ್ಯಾಸ ಆಗಿದೆ ಅಲ್ಲ. ಮತ್ತೆ ಏನ್ ಮಾಡ್ತೀಯ ಈಗ? ಏನೆಲ್ಲ ಮಾಡಿದ್ಯ ಈಗ ರಜೆಯಲ್ಲಿ? ಎಲ್ಲಿಗೆಲ್ಲ ಹೋದಿ, ಏನೆಲ್ಲ ಮಾಡಿದೆ ನೋಡು, ವರದಿ ಒಪ್ಪಿಸಿ ನೋಡುವ.
1: ಅಜ್ಜಿ ಮನೆಗೆ ಹೋದೆ. ಮತ್ತೆ ಅಲ್ಲಿ ಉದುರೆಯಲ್ಲಿ ಬೇಸಿಗೆ ಶಿಬಿರದಿತ್ತು, ಅಲ್ಲಿಗೋದೆ. ಅಷ್ಟೇ.
0: ಅಲ್ಲಿ ಏನ್ ಕಲಿಸಿದ್ರು? ಎಷ್ಟು ದಿನದ್ದು ಬೇಸಿಗೆ ಶಿಬಿರ ಅದು?
1: 5 ದಿನದ್ದು.
0: 5 ದಿನದ್ದು. ಏನೆಲ್ಲ ಕಲ್ತಿ ಅಲ್ಲಿ?
1: ಅಲ್ಲಿ ಇದು ಕತೆ ಹೇಳಿಸಿದ್ರು, ಮತ್ತೆ ಚಿತ್ರ ಮಾಡಿಸಿದ್ರು, ಮತ್ತೆ ಹಾಡುಗಳನ್ನೆಲ್ಲ ಹೇಳಿಸಿದ್ರು, ಆಟ ಆಡಿಸಿದ್ರು.
0: ಕತೆ ಹೇಳಿಸಿದ್ರ ಅಂತ ಹೇಳಿದ್ರೆ ನೀವು ಹೇಳಲಿಕ್ಕ ಕತೆ ಅಲ್ಲ, ಅವ್ರು ನಿಮ್ಗೆ ಹೇಳ್ತಿದ್ರ ಹೇಗೆ?
1: ಅವ್ರು ಹೇಳ್ತಾರೆ, ನಾವು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ಬೇಕು ನಾವು.
0: ಕತೆ ಹೇಳಿದ ನಂತರ ಅವರು ಪ್ರಶ್ನೆ ಕೇಳ್ತಾರೆ. ಮತ್ತೆ ಹಾಡೆಲ್ಲ ಅವ್ರು ಕಲಿಸ್ತಿದ್ರಾ? ಯಾವ ಎಷ್ಟು ಹಾಡು ಕಲ್ತಿ ನೀನು?
1: ನಾನು ಎರಡು
0: ಎರಡು ಹಾಡು ಸ್ವಲ್ಪ
1: ಕೊಟ್ಟಿದ್ರು ಶ್ಲೋಕ.
0: ಈಗ ಒಂದು ಚರಣ ಹಾಡು ನೋಡುವ.
1: ಮುದ್ದುರಾಮರ ಬಂಟ ಬುದ್ಧಿಯಲ್ಲ ಹನುಮಂತ, ಹದ್ದಾಗಿ ಆರಿದನೆ ಆಕಾಶಕ್ಕೆ.

ಕಷ್ಟಕ್ಕೆ ಸೀತೆಯ ಅಮ್ಮನಿಗೆ ಪ್ರೀತಿಯ ಬಂಟನಾದ ಮುಕ್ತ ಪ್ರಾಣ ಅಯವ ಜನ ಸಾಧೂತನೇ.

0: ಅಂತ ಹಾಗೆ ಆರಿದನೆ ಆಕಾಶಕ್ಕೆ, ಹಾಗೆ ಆರಿದನೆ ಆಕಾಶಕ್ಕೆ.
1: ಹ್ಮ್, ಸುಂದರವಾಗಿ ಕಲಿಸಿಕೊಟ್ಟಿದಾರಲ್ಲ, ಹಾ, ನೀನ್ ಸಹ ಸುಂದರವಾಗಿ ಹಾಡಿದ್ಯ. ಸರಿ ಖುಷಿ, ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಸಲ ಕರೆ ಮಾಡಿ, ಆಯ್ತಾ?
0: ಆಯ್ತು,
1: ಓಕೆ, ಬಾಯ್. ಮಕ್ಕಳೇ, ಈಗ ನಾನು ದೂರವಾಣಿ ಸಂಖ್ಯೆಯನ್ನು ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಬರ್ತೊಗೊಳ್ಳಿ ಮಕ್ಕಳೇ. 2211199 ಇನ್ನೊಂದು ಸಂಖ್ಯೆ.

2222611, ಇನ್ನೊಂದು ಸಂಖ್ಯೆ 2223611, ಇದೆಲ್ಲದರ ಎಸ್ ಟಿ ಡಿ ಕೋಡ್ 0824. ಈಗ ಮೊಬೈಲ್ ಸಂಖ್ಯೆ 8277038000. ಬೇಗ ಬೇಗ ಕರೆ ಮಾಡ್ತಾ ಇರಿ ಮಕ್ಕಳೇ, ನಾವು ನಿಮ್ಮ ಕರೆಗಾಗಿ ಕಾಯ್ತಾ ಇದ್ದೇವೆ. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಹಲೋ
1: ಹಲೋ
0: ಹಲೋ, ನಮಸ್ತೆ. ನಿಮಗೂ ಏನು ಹೆಸರು ಪುಟ್ಟ ನಿಂದು?
1: ಕೃತಿಕ್ಷಾ.
0: ಕೃತಿಕ್ಷಾ, ನಂಗೆ ಗೊತ್ತಿದೆ ನಿನ್ನ ಹೆಸರು, ಆದರೂ ಕೇಳುದು ಯಾಕೆ ಹೇಳಿದರೆ, ಕೇಳುವವರಿಗೆ ಗೊತ್ತಾಗಬೇಕಲ್ಲ ಈ ಪುಟ್ಟಾಣಿ ಯಾರು ಅಂತ. ಹೇಗಿದ್ದೀಯಾ ಕೃತಿಕ್ಷಾ? ಚೆನ್ನಾಗಿದ್ದೆ. ಹಾಂ, ನಾನು ಸಹ ಚೆನ್ನಾಗಿದ್ದೇನೆ ಪುಟ್ಟ. ಏನು ಟೀ ಎಲ್ಲ ಕುಡ್ದಾಯ್ತಾ?
1: ಮೇಡಮ್,
0: ಹಾಂ ಹೇಳು.
1: ಇವತ್ತು ನನ್ನ ಹುಟ್ಟು 8ನೇ ವರ್ಷದ ಹುಟ್ಟು ಹಬ್ಬ.
0: ಓಹೋ, ಹ್ಯಾಪಿ ಬರ್ಡೇ. ಹುಟ್ಟು ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಯಾವಾಗ್ಲೂ ನಗ್ನಗ್ತಾ ಇರು ಕೃತಿಕ್ಷಾ. ಹಾಗಾದ್ರೆ ಇವತ್ತು ಏನಾದರೂ ಸ್ಪೆಷಲ್ ಇರಬೇಕಲ್ಲ ಮನೆಯಲ್ಲಿ.
1: ಬರಬೇಕು.
0: ಎಲ್ಲಿ ಮನೆ ಹೇಳು ನಿಂದು? ಮಂಜೇಶ್ವರ. ಹೇಗೆ ಬರುದು ಹೇಳು ನೋಡುವ. ಈಗ ಮಂಜೇಶ್ವರದಲ್ಲಿ ಇಳಿಬೇಕು. ಹಾ, ಮತ್ತೆ ಹೊಸಂಗಡಿಗೆ ಬರ್ಬೇಕಾ? ಏನು ಹೊಸ? ಹಾ, ಬಂದು ಮಿಯ ಪದವಿಗೆ ಬರಬೇಕು. ಹಾ, ಮತ್ತೆ ನಾನು ಬರಿತಾ ಇದ್ದೇನೆ, ಬರಬೇಕಲ್ಲ. ಹಾಂ, ಮತ್ತೆ ಕೃತಿಕ್ಷಾನ ಮನೆಯಲ್ಲಿ ಅಂತ ಕೇಳಿದ್ರೆ ಆಯ್ತು ಅಲ್ಲ. ಹಾಂ, ಎಂತ ಸ್ಪೆಷಲ್ ಇದೆ ಇವತ್ತು ಮಧ್ಯಾಹ್ನ? ಓ, ಕೇಕ್ ಕಟ್ಟಿಂಗ್ ಇದೆಯಾ? ಹಾಂ, ಮತ್ತೆ ಏನು ಮಾಡಿದ್ದಾರೆ? ಅಮ್ಮ ಎಲ್ಲ ತಯಾರಿ ಮಾಡ್ತಾ ಇರಬೇಕಲ್ಲ ಈಗ ಮಧ್ಯಾಹ್ನಕ್ಕೆ. ಹೌದಾ? ಓ, ನೀನೇನಾದರೂ ಸಹಾಯ ಮಾಡಿದ್ಯಾ? ಮಾಡಿದ್ಯಾ? ಏನು ಮಾಡಿದೆ? ಓ, ಹಾಗಾದರೆ ಬಿರಿಯಾನಿ ಉಂಟಂತ ಆಯಿತು ಅಲ್ಲ, ಹಾಗಾದರೆ ಮಿಸ್ ಮಾಡಬಾರ್ದು. ಓ, ಏನು ಸಹಾಯ ಮಾಡಿದೆ ಬಿರಿಯಾನಿ? ಹಾಂ, ಬಿರಿಯಾನಿಗೆ ಸಹಾಯ ಏನು ಮಾಡಿದೆ ನೀನು? ಹಾಂ,
1: ನೀರೊಂದು ಕಟ್ ಮಾಡಿದೆ.
0: ವಾವ್, ನಿಂಗೆ ಎಷ್ಟು ವರ್ಷ?
1: 8 ವರ್ಷ.
0: ಈಗ ಹೇಳಿದ್ಯಲ್ಲ 8ನೇ ವರ್ಷ ಅಂತ ಆಗ್ಬೋದು. ಓ, ಎಷ್ಟು ಕಟ್ ಮಾಡಿದೆ ನೀರುಳ್ಳಿ? ಅದಕ್ಕೆ ತುಂಬ ನೀರುಳ್ಳಿ ಬೇಕಲ್ಲ, ಅಂದರೆ ನಾವೆಲ್ಲ ಬಂದರೆ ತುಂಬ ಜನ, ತುಂಬ ಮಾಡಬೇಕಲ್ಲ ಬಿರಿಯಾನಿ. ಹಾಂ, ಎಷ್ಟು ನೀರುಳ್ಳಿ ಕಟ್ ಮಾಡಿದ್ಯಾ? 2 ಸಾಕಾಗೋದಿಲ್ಲ. ಹಾಗಾದ್ರೆ ನೀರುಳ್ಳಿ ಕಮ್ಮಿ ಬಿರಿಯಾನಿ ಇರಬೇಕಲ್ಲ. ಸರಿ ಕೃತಿಕ್ಷ, ಏನು ಹಂಚ್ಕೊಳ್ತೀಯಾ? ಯಾರು ವಿಶ್ ಮಾಡಿದ್ದು ನಿನಗೆ ಫಸ್ಟಿಗೆ? ಯಾರು ಹೇಳಿದ್ದು ಬಂದು ಹುಟ್ಟು ಹಬ್ಬದ ಶುಭಾಶಯಗಳು ಕೃತಿಕ್ಷ ಅಂತ ಇವತ್ತು? ಅಮ್ಮ ಹೇಳಿದ? ಬೆಳಿಗ್ಗೆ ಹೇಳಿದ, ರಾತ್ರಿ ಹೇಳಿದ, ನಿನ್ನೆ ಬೆಳಗ್ಗೆ ಹೇಳಿದ್ರಾ? ಹಾಗಾಗಿ ಎಲ್ಲ ವಿಶ್ ಮಾಡ್ತಾ ಇರುವಾರಲ್ಲ ಕೃತಿಕ್ಷನಿಗೆ. ಸರಿ. ಹಾ,

0: ಇವತ್ತು ಒಳ್ಳೆ ದಿನ ಸಹ, ನಿನ್ನ ಕಿಶೋರ ವೇದಿಕೆಯಲ್ಲಿ ನಿನಗೆ ವಿಶ್ ಮಾಡುವ ಹಾಗೆ ಆಯಿತು. ಸರಿ, ಏನು ಹಂಚ್ಕೊಳ್ತೀಯಾ?
1: ಹಾಡು
0: ಹಾಡ್ತೀಯಾ? ಸರಿ ಹಾಡು.

0: ಚಳಿಯಲ್ಲಿ ಹಾಕುವ ಕಾಲ ಇಬ್ಬನಿಗೂಡುವ ಚಳಿಗಾಲ.
1: ವಾವ್, ಸೂಪರ್
0: ಆಯ್ತು
1: ಸೂಪರ್ ಆಗಿದೆ. ಯಾರು ಹೇಳ್ಕೊಟ್ಟದಿದು?
0: ಟೀಚರ್.
1: ಲಾಸ್ಟ್ ಇಯರಾ? ಲಾಸ್ಟ್ ಇಯರ್ ಇದ್ದ ಇದು. ಎಷ್ಟನೇ ಕ್ಲಾಸ್ ನೀನು?
0: ಇನ್ನು ಮೂರನೇ.
1: ಇದು 2ನೇ ತರಗತಿದು ಹಾಡಾ? ಅಂದರೆ 3ನೇ ತರಗತಿ. ಇದು ಹೊಸ ಹಾಡು, ಕಲಿತು ಹೇಳಬೇಕು ನನಗೆ ಮುಂದಿನ ಸಲ. ರಜೆಯೆಲ್ಲ ಹೇಗೆ ನಡೀತಾ ಇದೆ? ನಿಮಗೆ ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಲ್ಲ ಶಾಲೆಯಲ್ಲಿ ಚಾಕ್ಲೇಟ್ ಎಲ್ಲ ಕೊಡಲಿಕ್ಕೆ? ಹ್ಞೂ, ರಜೆಯಲ್ಲಿ ಬರುದಲ್ವಾ ನಿನ್ನ ಬರ್ಡೇ? ಮತ್ತೆ ನಿನ್ನ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಹೇಗೆ ಕೊಡುದು ನೀನು? ಹಾಂ, ಸ್ಕೂಲ್ ಶುರುವಾದಾಗ ಕೊಡ್ತೀಯಾ? ಕೊಡುದಿಲ್ವಾ? ನಾನು ಕೇಳಲಿಕ್ಕೆ ಹೇಳ್ತೇನೆ ಅವ್ರ ಹತ್ರ, ಆಯಿತಾ? ಹಾಂ, ಅವ್ರ ಹತ್ರ ಹೇಳ್ತೇನೆ ನಾನು ನಿನ್ನ ಹತ್ರ ಕೇಳಲಿಕ್ಕೆ ಚಾಕ್ಲೇಟ್. ಆಯಿತಾ? ರಜೆಯಲ್ಲಿ ಏನು ಮಾಡಿದೆ?
0: ಅಜ್ಜಿ ಮನೆಗೆ ಹೋಗು.
1: ಎಲ್ಲಿ ಅಜ್ಜಿ ಮನೆ?
0: ಕಾಸರಗೋಡು.
1: ಕಾಸರಗೋಡು. ಕಾಸರಗೋಡಲ್ಲಿ ಎಲ್ಲಿ?
0: ಮದುವೆ.
1: ಮದೂರ್ ಹತ್ರವಾ? ಏನು ಮಾಡಿದೆ? ಎಷ್ಟು ದಿನ ಇದ್ದೆ ಅಜ್ಜಿ ಮನೆಯಲ್ಲಿ? ಹ್ಞೂ, ಇವತ್ತು ಕೃತಿಕ್ಷಂದು ಬರ್ಡೇ ಅಲ್ವಾ, ಹಾಗೆ ಜಾಸ್ತಿ ಮಾತಾಡೋದು ಇವತ್ತು ಕೃತಿಕ್ಷನ್ ಹತ್ರ. ಹಾಂ ಅಲ್ವಾ, ಬರ್ಡೇ, ನೀನು ಬರ್ಡೇ ಗರ್ಲ್ ಅಲ್ಲ ಇವತ್ತು. ಹಾಂ, ಹಾಗಾಗಿ ನಿನ್ನ ಹತ್ರ ಜಾಸ್ತಿ ಮಾತಾಡೋದು ಇವತ್ತು. ಏನು ಮಾಡಿದೆ ಅಜ್ಜಿ ಮನೆಯಲ್ಲಿ? ಓ, ಅವ್ರು ಬಂದಿದ್ರ ಅಲ್ಲಿಗೆ? ಏನ್ ಆಟ ಆಡ್ದೆ? ಕಣ್ಣ ಮುಚ್ಚಾಲೆ. ಎಷ್ಟು ಜನ ಇದ್ರು ಅವರು? 6 ಜನ. ಓ, ಹಾಗಾದ್ರೆ ಚಂದ ಆಡ್ಬೋದು. ಜಾಸ್ತಿ ಜನ ಇದ್ರೆ ಚಂದ ಆಟ ಆಡ್ಬೋದಲ್ಲ. ಸರಿ ಕೃತಿಕ್ಷಾ, ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಕರೆ ಮಾಡ್ತಾ ಇರಾಯ್ತಾ? ಓಕೆ, ಬಾಯ್.

0: ಆಚಾರ್ಯ.
1: ಇನ್ನೊಮ್ಮೆ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿ ಮಾತಾಡ್ತೀಯ.
0: ಅಶ್ವಿತಾಚಾರ್ಯ.
1: ಆಶ್ರಿತ ಆಚಾರ್ಯ. ಎಲ್ಲಿಂದ ಪುಟ್ಟ? ಎಲ್ಲಿಂದ? ಅದೆಲ್ಲಿ ಬರುತ್ತೆ? ಕಾರ್ಕಳ. ಸರಿ ಸರಿ ಸರಿ. ಎಷ್ಟನೇ ಕ್ಲಾಸ್ ನೀನು? ನಾಲ್ಕನೇ. ಇನ್ನೂ ನಾಲ್ಕನೇ ತರಗತಿಯಾ? ಮತ್ತೆ ರಜೆ ಎಲ್ಲ ಹೇಗೆ ನಡೀತಾ ಇದೆ? ಯಾವಾಗ ಸ್ಕೂಲ್ ಸ್ಟಾರ್ಟ್ ನಿನಗೆ?
0: 29.
1: ಸರಿ. ಬುಕ್ಸ್ ಎಲ್ಲ ತಂದಾಯ್ತಾ? ಹಾಂ. ರಜೆ ಮುಗಿತಾ ಇದೆ ಹೇಳಿ ಬೇಜಾರ ಉಂಟಾ? ಅಲ್ಲ, ಒಮ್ಮೆ ರಜೆ ಮುಗಿಲಿ ಹೇಳಿ ಖುಷಿ ಉಂಟಾ? ಹೇಗೆ ರಜೆ ಇದ್ದಾಗ ಲೇಟ್ ಹೇಳ್ಬಹುದು. ಹಾ ಹೇಳು ಹೇಳು. ನೀನು ಖುಷಿ ಉಂಟ ಬೇಸರ ಉಂಟಾ? ಬೇಜಾರುಂಟಾ? ರಜೆ ಮುಗಿತಾ ಇದೆ ಶೇ ಅಂತೇಳಿ. ಹೌದಾ? ಒಮ್ಮೆ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಖುಷಿ ಆಗ್ತದೆ. ಒಂದು ಎರಡು ದಿನ ಸ್ಕೂಲಿಗೆ ಹೋಗು, ಮತ್ತೆ ಖುಷಿ ಆಗ್ತದೆ. ಹಾಂ ಆಯ್ತಾ? ಅದಂದರೆ ಈಗ ಸ್ವಲ್ಪ ರಜೆಗೆ ಅಡ್ಜಸ್ಟ್ ಆಗಿದೆಯಲ್ಲ ಹಾಗೆ. ಹ್ಞೂ. ಮತ್ತೆ ಯಾರು ಫ್ರೆಂಡ್ ಯಾರು ನಿಂದು ಸ್ಕೂಲಲ್ಲಿ?
0: ಹ್ಞೂ.
1: ಹಾಂ, ಪ್ರಾಪ್ತಿ. ಮತ್ತೆ?
0: ಹಾಂ.
1: ಓ ಹಾಂ. ಎಷ್ಟು ಮಂದಿ? ಎಷ್ಟು ಮಂದಿ? ನಾನು ಕೌಂಟ್ ಮಾಡಲಿಲ್ಲ. ನಾಲ್ಕು. ಹ್ಞೂ ಸರಿ. ಇವತ್ತೇನು ಹಂಚ್ಕೊಳ್ತೀಯ? ಹಾಡ್ತೀಯಾ? ಯಾರು ಕಲಿಸಿದ್ದು? ಯಾರು ಕಲಿಸಿದ್ದು ನಿನಗೆ ಈ ಹಾಡು? ಟೀಚರ್ ಕಲಿಸಿದ್ದ? ಹ್ಞೂ. ಮೂರನೇ ತರಗತಿಯಲ್ಲಿರುವಾಗ? ಸರಿ ಪುಟ್ಟ, ಹಾಡು.
0: ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ನೋಡಿತೇನದು ನೋಡಿತೇನದು, ಚಪಲದಿಂದ ಕೂಡಿದ ವಾಸಿ ಗೊಂಚಲು, ಮಾಡಿತೇನೆ ಮಾಡಿತೇನೆ

0: ಬೇಕು.
1: ಸರಿ, ಒಳ್ಳೆದಿತ್ತು. ಮತ್ತೆ ಏನ್ ಮಾಡಿದೆ ರಜೆಯಲ್ಲಿ?
0: ರಜೆಯಲ್ಲಿ ಸ್ವಲ್ಪ ಬರ್ದೆ.
1: ಹೋಮ್ವರ್ಕ್ ಕೊಟ್ಟಿದ್ರ ರಜೆಯಲ್ಲಿ?
0: ಹೌದು.
1: ಓಹ್, ಮತ್ತೆ
0: ಆಟ ಆಡ್ದೆ.
1: ಆಟ ಆಡ್ದೆ. ಎಲ್ಲಿಗೆಲ್ಲ ಹೋದಿ ರಜೆಯಲ್ಲಿ?
0: ಅಜ್ಜಿ ಮನೆಗೆ ಹೋದೆ.
1: ಇಲ್ಲಿ ಅಜ್ಜಿ ಮನೆ. ಸರಿ, ಏನ್ ಮಾಡ್ದೆ ಅಜ್ಜಿ ಮನೆಯಲ್ಲಿ? ಅಜ್ಜಿ ಕತೆ ಎಲ್ಲ ಹೇಳಿದ್ರ?
0: ಇಲ್ಲ.
1: ಇಲ್ವಾ, ನೀನ್ ಕೇಳಲಿಲ್ವಾ ಕತೆ ಹೇಳಿ ಅಂತ? ಪುರ್ಸೋತ್ ಇರಲಿಲ್ಲ. ನೀನು ಸ್ವಲ್ಪ ಸಹಾಯ ಮಾಡಬೇಕಿತ್ತು ಅಜ್ಜಿಗೆ, ಆಗ ಸ್ವಲ್ಪ ಅವರಿಗೆ ಪುರ್ಸೋತ್ ಸಿಕ್ತಿತ್ತು. ಹಾಂ, ಮುಂದಿನ ಸಲ ಸಹಾಯ ಮಾಡಬೇಕು ಅಜ್ಜಿಗೆ, ಆಯಿತಾ? ಅಜ್ಜಿ ಹತ್ರ ಹೇಳು, ನಾನು ಸಹಾಯ ಮಾಡ್ತೇನೆ. ಮತ್ತು ನೀವು ನನಗೆ ಕತೆ ಹೇಳಬೇಕು ಅಂತ. ಹ್ಞೂ. ಮತ್ತೆ ಅಜ್ಜಿ ಮನೆಗೆ ಹೋದ ನಂತರ ಮತ್ತೆ ಎಲ್ಲಿಗೆಲ್ಲ ಹೋಗಿದ್ಯಾ?
0: ದೇವಸ್ಥಾನಕ್ಕೆಲ್ಲ ಹೋದೆ.
1: ದೇವಸ್ಥಾನಕ್ಕೆಲ್ಲ ಹೋದೆ. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ?
0: ಮನೆಯಲ್ಲಿ ನಾನು, ಅಪ್ಪ, ತಮ್ಮ, ಅಮ್ಮ.
1: ಏನು ತಮ್ಮನ ಹೆಸರು?
0: ಆತ್ಮಿಕ್.
1: ಎಷ್ಟನೇ ಕ್ಲಾಸ್ ಅವ?
0: ಅವ 11.
1: ಓ, ಸಣ್ಣ ಪುಟಾಣಿ.
0: ಹಾಂ,
1: ಅವನೊಟ್ಟಿಗೆ ಆಟ ಆಡಲ್ವ ನೀನು?
0: ಆಟ ಆಡ್ತು.
1: ಏನು ಮಾಡ್ತಾನೆ ನಿನ್ನನ್ನು ನೋಡುವಾಗ?
0: ನೆಗಾಡ್ತಾನೆ.
1: ನೆಗಾಡ್ತಾನಾ? ಹಾಂ, ಸರಿ. ಹಾಗಾದರೆ ಮುಂದಿನ ಸಲ ಕರೆ ಮಾಡಿ ಪುಟ್ಟ, ಆಯಿತಾ?
0: ಆಯಿತು.
1: ಸರಿ. ಮಕ್ಕಳೇ, ಈಗ ನಾನು ಮಗದೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ. 8272770800.

0: ¿Aló? ¿Aló?
1: Hola.
0: ¿Aló? Namaste, ಯಾರಿದು ಪುಟಾಣಿ?
1: ನಿಹಾರಿಕಾ ನನ್ಮಯ್.
0: ನಿಹಾರಿಕಾ
1: ನನ್ಮಯ್ ನನ್ಮಯ್.
0: ತನ್ಮಯ್? ತನ್ಮಯ್ ಎಲ್ಲಿಂದ? ತನ್ಮಯ್ ಎಲ್ಲಿಂದ? ನೀನು ಫೋನ್ ಎಲ್ಲಿಂದ ಮಾಡ್ತಾ ಇರೋದು? ವಿಟ್ಲದಿಂದ. ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸ್? ಶಾಲೆಗೆ ಹೋಗ್ತೀಯ ನೀನು? ಎಷ್ಟನೇ ಕ್ಲಾಸ್? ಅಂಗನವಾಡಿ. ಈಗ ಅಂಗನವಾಡಿ ರಜೆಯ? ಅಂಗನವಾಡಿಗೆ ಹೋಗ್ತಾ ಇದ್ದೀಯಾ?
1: ಇಲ್ಲ.
0: ಈಗ ಯಾಕೆ ಹೋಗೋದಿಲ್ಲ ನೀನು? ರಜೆ ಅಂತ ಯಾರು ಹೇಳಿದ್ದು? ಟೀಚರ್ ಹೇಳಿದ್ರ ರಜೆ ಬರಬೇಡಿ ಅಂತ? ನೀನು ಕೇಳಿಲ್ವ ಯಾಕೆ ರಜೆ ಅಂತ? ನೀನು ಕೇಳಿಲ್ವ ಟೀಚರ್ ಹತ್ರ ಯಾಕೆ ರಜೆ ಅಂತ? ಹಾಂ, ಮುಂದಿನ ಸಲ ಕೇಳಿ. ಮನೇಲಿ ಆಟ ಆಡಲಿಕ್ಕೆ ರಜೆ ಅಂತ ಹೇಳಿದ್ರ? ಸೊ ಅವ್ರು ಹೇಳ್ದಾಗೆ ಆಟ ಎಲ್ಲ ಆಡಿದ್ಯಾ? ಏನೆಲ್ಲ ಆಟ ಆಡಿದ್ಯಾ? ಈಗ ನಾಡ್ದು ಕೇಳ್ತಾರೆ ನೋಡು ಪುನಃ, ನೀನೇನೆಲ್ಲ ಆಟ ಆಡಿ, ನಾನು ಆಟ ಆಡಲಿಕ್ಕೆ ರಜೆ ಕೊಟ್ಟಿದ್ದೇನೆ, ನೀನೇನೆಲ್ಲ ಆಟ ಆಡಿದ್ಯಾ ಅಂತ ಕೇಳಿದರೆ ಏನು ಹೇಳ್ತೀಯ ನೀನು? ಓ, ಮನೆಯಲ್ಲಿಯಾ? ಅದೆರಡರಲ್ಲ ಆಟ ಆಡಿದ್ಯಾ? ಹಾಂ, ಮತ್ತೆ ಬೇರೆ? ಹಾಂ, ಯಾರೊಟ್ಟಿಗೆ ಆಟ ಆಡಿದ್ದು ಉಯ್ಯಾಲೆ ಮತ್ತು ಜಾರ್ಬಂಡಿ? ಒಬ್ಬನೆಯಾ? ಅಕ್ಕನೊಟ್ಟಿಗೆ ಆಟ ಆಡಿದ? ಹಾಂ, ಬೇರೆ ಯಾವುದೆಲ್ಲ ಆಟ ಆಡಿದ್ರಿ ನೀವು? ನೀರಲ್ಲಿ ಆಟ ಆಡಿದ? ಓ, ಶೀತ ಆಗ್ಲಿಲ್ವಾ? ಆಗ್ಲಿಲ್ವಾ? ಹಾಗಾದ್ರೆ ತನ್ಮಯ್ ಸ್ಟ್ರಾಂಗ್ ಅಂತ ಆಯ್ತು. ಹಾಂ, ಖುಷಿ ಆಯ್ತಾ? ಯಾವ್ದ್ರಲ್ಲಿ ಆಟ ಆಡಿ ಖುಷಿ ಆಯ್ತು? ಜಾರ್ಬಂಡಿಯಲ್ಲಿಯ, ಉಯ್ಯಾಲೆಯಲ್ಲಿಯ, ನೀರಲ್ಲಿಯ? ಎಲ್ಲದರಲ್ಲಿ ಖುಷಿ ಆಯ್ತಾ? ಇನ್ನು ಯಾವಾಗ ಅಂತೆ ರಜೆ ಆಟ ಆಡಲಿಕ್ಕೆ? ಮೊನ್ನೆ. ಈಗ ಯಾವಾಗ ಬರ್ಲಿಕ್ಕೆ ಹೇಳಿದ್ದಾರೆ? ಎಲ್ಲ ಆಟ ಆಡಿ ಎಲ್ಲ ಬನ್ನಿ ಅಂತ ಯಾವಾಗ ಹೇಳಿದ್ದಾರೆ? ಓ, ನಾಳೆ ಹೋಗುದಾಗಾದ್ರೆ ಅಂಗನವಾಡಿಗೆ ನೀನು? ಬ್ಯಾಗ್ ಎಲ್ಲ ರೆಡಿ ಮಾಡಿದ್ಯಾ? ಇಲ್ವಾ? ಅಮ್ಮ ಮಾಡಿದ? ನೀನಲ್ಲ ಅಂಗನವಾಡಿಗೆ ಹೋಗುದು, ನೀನು ಮಾಡ್ಬೇಕಲ್ಲ. ಅಮ್ಮ ಮಾಡ್ಬೇಕು ಯಾಕೆ? ಹಾಂ, ನೀನು ಬ್ಯಾಗ್ ಇಟ್ಕೊಂಡು ಹೋಗುದಲ್ಲ? ಸರಿ, ಏನು ಹಂಚ್ಕೊಳ್ತಿ ಇವತ್ತು? ಏನು ಹೇಳ್ತೀಯ ಈಗ ನಮಗೆ? ಹಾಡು ಹಾಡ್ತೀಯ, ಕತೆ ಹೇಳ್ತೀಯ, ಏನು ಹೇಳ್ತೀಯ ಈಗ? ಡ್ಯಾನ್ಸ್ ಮಾಡಿದರೆ ನಮಗೆ ಕಾಣೋದಿಲ್ಲ. ಏನು ಹಾಡ್ತೀಯ? ಯಾರು ಕಲಿಸಿದ್ದು? ಅಕ್ಕ ಕಲಿಸಿದ? ಸರಿ ಸರಿ, ಹಾಡು. ಅಕ್ಕ, ನನ್ನ ಕರಿ ಹತ್ರಕ್ಕೆ.
1: ಅಂಜಲಿ ನೀ ನನ್ನ ಅಂಬಲಿ, ನನಗೆ ಅಂಜಲಿ.

ನೀಡೋ ಶಿವ, ನೀಡದಿರೋ ಶಿವ, ಬಾಗೋದು ಎನ್ನ ಕಾಯ, ಹಿಂಗಾರ ಕಿತ್ತಕ ಹಂಗಾರ ಶಾಣಿಕ ಬಾರ.

0: ನಿನ್ನ ಕೈಲಿ ಮಾಯ ಆಗುವುದು ಹೋಗು ನಾ ಕಾನನೆ ನೀಡೋ ಶಿವ ನೀಡ ಓ ಶಿವ ಬಾಗುವುದು ಎನ್ನ ಕಾಯ ಮಾಲಿಗೆ ಕೊಟ್ಟರು ಮಲಗಡೆಗೆ ಇಟ್ಟನು ನಾನಂದ ನಿಂದರೇ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾಯೋ ವಯಕ್ಕೆ ನಂದಿತು ರಮಿಸು ನಾ ಕಾಣೆನೆ ನೀಡೋ ಶಿವ ನೀಡದಿರೋ ಶಿವ ಬಗೋದು ಎನ್ನ ಕಾಯ ಧನ್ಯವಾದ ಮಾತಾಜಿ.
1: ಹಾ, ಸೂಪರ್ ಇತ್ತು ಆಯ್ತಾ. ನಿನ್ನಾಗೆ ಮುದ್ದು ಮುದ್ದು ಕೇಳ್ತಾ ಇರುವ ಅಂತ ಆಗ್ತಾಯಿತ್ತು. ನೀನು ಇನ್ನೂ ಸಹ ಆಡಬೇಕಿತ್ತು ಅಂತಾಯಿತು ನನಗೆ. ಅದರಲ್ಲೂ ನೀನು ಅಂಜಲಿ ಅಂಬಲಿ ಅಂತ ಹೇಳಿದೆಯಲ್ಲ, ಅದಂತೂ ಹಾ, ಅದನ್ನು ನಾನು ಮರಿಲಿಕ್ಕೆ ಇಲ್ಲ. ತನ್ಮಯ್, ಸ್ವಲ್ಪ ನೀರು ಕುಡಿ ಆಯ್ತಾ, ಮಧ್ಯದಲ್ಲಿ ಕೆಮ್ಮು ಸಹ ಬಂತು ನಿನಗೆ. ಹೌದಲ್ಲ, ಅಕ್ಕ ಇದ್ಲಾ ಹತ್ರ? ಹಾ, ಸೂಪರ್ ಆಗಿ ಹೇಳಿಕೊಟ್ಟಿದ್ದಾಳೆ ಆಯ್ತಾ ಅಕ್ಕ. ನೀನು ಆಗ ಹೇಳಿದ ಅಕ್ಕ ಕಲಿಸಿದಂತಳ, ಮತ್ತೆ ಯಾವ್ದು ಕಲಿಸಿದ ಅಕ್ಕ? ಇದು ಯಾರು ಕಲಿಸಿದ್ದು? ಯಾವಾಗ ಕಲಿಸಿದ್ದು? ಹಶಿತ್ ಅಕ್ಕ ಕಲಿಸಿದ್ದ. ಸರಿ, ಹಶಿತ್ ಅಕ್ಕನಿಗೆ ಹೇಳು ಧನ್ಯವಾದಗಳು ಅಂತ ಆಯ್ತಾ. ಸರಿ, ಹಾಗಾದ್ರೆ ಮುಂದಿನ ಸಲ ಕರೆ ಮಾಡ್ತೀಯಾ, ಮುಂದಿನ ತಿಂಗಳು? ಆಗ ಇನ್ನೊಂದು ಅಕ್ಕ ಹೇಳಿಕೊಟ್ಟಿದ್ದಾರಲ್ಲ ಆ ಹಾಡು, ಹಾಡು ನನ್ನ ಆಯ್ತಲ್ಲ. ಸರಿ, ಹಾ ಸರಿ ಪುಟ್ಟ,
0: ಧನ್ಯವಾದಗಳು.
1: ಧನ್ಯವಾದಗಳು. ಸರಿ ಮಕ್ಕಳೇ, ಕಾರ್ಯಕ್ರಮದ ಅವಧಿ ಮುಗಿದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಪುಟಾಣಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ.

ನಡೆಸಿಕೊಟ್ಟವರು ರಶ್ಮಿ ಜೆ ರೈ, ತಾಂತ್ರಿಕ ನೆರವು ಜಿಶಾ ಕೆಜಿ ಹಾಗೂ ಉಮೇಶ್ ಅಶೋಕನಗರ. ಇದು ಇಂದಿನ ಬಾಲವೃಂದ.

ಆಕಾಶವಾಣಿ ಮಂಗಳೂರು. ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ ಶ್ರೀಕೃಷ್ಣ ಸಂಧಾನ.

ಇಂದಿನ ಪುಣ್ಯ ಚರಿತ್ರೆ ಮಹಾಭಾರತಾಂತರ್ಗತವಾದ ಶ್ರೀಕೃಷ್ಣ ಸಂಧಾನ ಎಂಬ ಪುಣ್ಯ ಕಥೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದೇ ಕೃಷ್ಣನ ಪ್ರಧಾನವಾದ ಅವತಾರ ಕ್ರಮಣಿಕೆ. ಆ ಅವತಾರ ಕ್ರಮಣಿಕೆಯ ಕಾರ್ಯ ದರಿದ್ರರನ್ನು ರಕ್ಷಿಸಿ, ಧೂರ್ತರನ್ನು ಶಿಕ್ಷಿಸಿ, ಕುಲಾಭಿಮಾನಿಗಳನ್ನು ಕೊಂಡಾಡಿ ರಿಪುಬಲವನ್ನು ಚಂಡಾಡುವ ಸಲುವಾಗಿಯೇ ಧರ್ಮ ಸಂಸ್ಥಾಪನೆಯ ಆಚಾರ್ಯ ಕೃಷ್ಣ ಅವನ ಅವತಾರ. ಶಿಷ್ಟರಿಗೆ ಕಷ್ಟ ಕೊಡುವ ದುಷ್ಟರಿ ಎಷ್ಟು ಮಾತ್ರಕ್ಕೂ ಈ ಸೃಷ್ಟಿಯಿಲ್ಲವನು ಬಾಳಗೊಡುವವನಲ್ಲ. ಬಡವರಿಗೆ ಕೆಡುಕನ್ನುಂಟು ಮಾಡುವ ಕೆಡುಕರ ಒಡಲನ್ನು ಪಡವಿಗೆ ಕೆಡಹುವುದೇ ಕಡಲ ಶಯನನ ಧರ್ಮ ಎಂಬುದಕ್ಕಾಗಿಯೇ ತನ್ನ ಅವತಾರದಲ್ಲಿ ಬಾಲಲೀಲೆಯಲ್ಲಿ ತನ್ನ ಸೋದರ ಮಾವನೇ ಆಗಿದ್ದರೂ ಕೂಡ ಆ ಕಂಸನ ಹೆಣ್ಣು ಕೊಟ್ಟ ಮಾವನಾದ, ಅಂದರೆ ತನಗೆ ತಾತರಾದ ಜರಾಸಂಧನನು, ಇವರೆಲ್ಲರನ್ನು ಭೂಭಾರ ನಿವಾರಣೆಗಾಗಿ ನಾಶಗೈಸಿ ಪಂಚ ಪಾಂಡವರು ತನ್ನ ಪಂಚ ಪ್ರಾಣಗಳು ಎಂಬುದನ್ನು ವ್ಯಕ್ತಪಡಿಸುವ ಸಲುವಾಗಿ ಭಗವಂತ ನರನಾರಾಯಣ ಕೃಷ್ಣಾರ್ಜುನ ರೂಪದಿಂದ ಅವತರಿಸಿ ಬಂದಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಮತ್ತು 8ನೇ ಶ್ಲೋಕದಲ್ಲಿ

ಧರ್ಮವು ಗ್ಲಾನಿಗೆ ಹೋದಾಗ, ಅಧರ್ಮವು ತಲೆ ಎತ್ತುವಾಗ, ನನ್ನ ಯೋಗ ಶಕ್ತಿಯಿಂದ ನನ್ನ ಧರ್ಮ ಶರೀರವನ್ನು ನಾನು ನಿರ್ಮಾಣಗೈದುಕೊಂಡು ಅವಿನಾಶವಾದ, ವಿನಾಶವೇ ಇಲ್ಲದಿರುವ, ಜರಾಮರಣಗಳು ಇಲ್ಲದೇ ಇರುವ, ನಿತ್ಯ ಯೌವನದಿಂದಲೇ ಕಂಗೊಳಿಸ್ತಕ್ಕಂಥ ನನ್ನ ದಿವ್ಯ ಶರೀರದೊಂದಿಗೆ ಅವತರಿಸಿ ಬರ್ತೇನೆ. ನನ್ನನ್ನು ನಂಬಿದ ಭಕ್ತರನ್ನು ಸತ್ಪ್ರಾಣಿಸಲು, ಸಾಧುಗಳನ್ನು ಸತ್ಪ್ರಾಣಿಸಲು, ದುಷ್ಟರ ಪ್ರಾಣ ಹೀರಲು, ಧರ್ಮ ಸಂಸ್ಥಾಪನೆ ಗೈಯಲು ನನ್ನ ಅವತಾರ ಆಗಾಗ ಆಗಾಗ ಈ ಭರತ ಖಂಡದಲ್ಲಿ ಆಗ್ತಾ ಇರುತ್ತದೆ ಅಂತ ಪುಂಡರೀಕಾಕ್ಷ ಅಪ್ಪಣೆ ಕೊಟ್ಟಿದ್ದಾನೆ. ಅಂತ ಮಹಾಸ್ವಾಮಿ ಪಾಂಡವರನ್ನು ತನ್ನವರೇ ಅಂತ ಹೃದಯದಲ್ಲಿ ಯಾವಾಗ ಕುಂತಿ ಐದು ಮಕ್ಕಳನ್ನು ಅವನ ಪಾದದಲ್ಲಿ ಹಾಕಿದರು, ಆಗಲೇ ಮಮ ಪ್ರಾಣಾಹಿ ಪಾಂಡವ, ಪಂಚಪ್ರಾಣಗಳಂತೆ ಅವರನ್ನು ನಾನು ನೋಡಿಕೊಳ್ತೇನೆ ಅಂತ ಅಭಯ ಕೊಟ್ಟಿದ್ದ. ಈಗ ಕಾಡು ಹನ್ನೆರಡು, ಗೂಢ ಮತ್ತೊಂದು ಕೂಡಿ ಹದಿಮೂರು ಎಂಬ ಈ ನಿಯಮ ಮುಗಿದು ಒಂದು ವರ್ಷದ ಅಜ್ಞಾತವಾಸದ ಅವಧಿ, ಹನ್ನೆರಡು ವರ್ಷದ ವನ, ಒಂದು ವರ್ಷದ ಅಜ್ಞಾತ ವಿರಾಟನ ಅರಮನೆಯಲ್ಲಿ ಮುಗಿದ ಬಳಿಕ ಉಪಪ್ಲವ ಅನ್ನುವ ನಗರದಲ್ಲಿ ತಂಗಿದ್ದಾರೆ ಪಾಂಡವರು. ಸುಭದ್ರಾನುಜ, ಸುಭದ್ರಾಗ್ರಜ ಈ ಪರಮ ಪುರುಷನನ್ನು ಸುಭದ್ರಾಪತಿ ಅರ್ಜುನ, ಪಾಂಡವರು ಇವರೆಲ್ಲ ಬರುವಂತೆ ಬೇಡಿಕೊಂಡಿದ್ದಾರೆ. ಕರುಣೈಕ ಸಿಂಧುವಾದ ಭಗವಂತ ಅರ್ಜುನನ ಮಗ ಅಭಿಮನ್ಯುವಿನ ಮದುವೆಯ ನೆಪದಿಂದ ಆ ಗರುಡನ ಹಳವಿಗೆಯನ್ನೇರಿ ಬಂದ. ಗರುಡವಾಹನ ಉರಗ ಶಯನ ಬಂದ ಬಂದ. ಆ ಗೋವಿಂದ ಬಂದನೆಂಬ ಈ ಆನಂದದಿಂದ ಅನೇಕ ವರುಷಗಳಿಂದ ಕಾಣದ ಆ ಪರಮ ಪಾವನವಾದಂತಹ ಚರಣ, ಇವುಗಳಿಗೆ ಪಾಂಡವರು

ನಮಸ್ಕರಿಸಿದರು, ಆನತರಾದರು. ನಮ್ಮ ದುಃಖಗಳನ್ನೆಲ್ಲ ದೂರ ಮಾಡು ಸ್ವಾಮಿ, ನಿನ್ನ ಕೃಪೆಯಿಂದ ವನವಾಸ ಅಜ್ಞಾತ ಎಂಬ ಅವಧಿಯನ್ನು ಈಗ ಮುಗಿಸಿದ್ದೇವೆ. ಸ್ವೀಕರಿಸಿದ ತಾಂಬೂಲ ಹೊರಸೂಸುತ್ತಿರುವಂತೆ ಮುಗುಳ್ನಗುತ್ತಾ ನರಕಾಸುರ ಮಥನನು ಪಾಂಡವರಿಗೆ ಅಭಯ ಕೊಟ್ಟು ಹೇಳಿದ, ಅಭಿಮನ್ಯುವಿನ ಮದುವೆ ಎಂಬುದೊಂದು ನೆಪ ನಮಗೆ, ಭಕ್ತರಾದ ನಿಮ್ಮನ್ನೂ ನೋಡಬೇಕು,

ಅಭಿಮನ್ಯುವಿನ ಮದುವೆ ಎಂಬುದೊಂದು ನೆಪ ನಮಗೆ. ಭಕ್ತರಾದ ನಿಮ್ಮನ್ನು ನೋಡಬೇಕು, ನಿಮ್ಮ ದುಃಖ ದೂರವಾಗಬೇಕು, ನಿಮ್ಮನ್ನೇ ಸಾಕ್ಷಿಯಾಗಿ ಇಟ್ಟುಕೊಂಡು ಭೂಭಾರವನ್ನು ಇಳಿಸಬೇಕು, ದುಷ್ಟರನ್ನು ಸಂಹರಿಸಬೇಕು ಎಂಬ ಕಾರಣಕ್ಕಾಗಿಯೇ ಬಂದಿದ್ದೇನೆ ಹೊರತು ಮದುವೆಗೋಸ್ಕರ ಅಲ್ಲ. ಮದುವೆ ಎಂಬುದು ಒಂದು ನೆಪ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ದ್ರುಪದ, ಸಾತ್ಯಕಿ, ಅನೇಕ ಪಾಂಡವರು ನಮಗೆ ಬೇಕು, ಪಾಂಡವರು ನಮ್ಮವರು ಎಂಬ ಭಾವನೆ ಇರತಕ್ಕಂಥವರು ಯಾರ್ಯಾರು ಪಾಂಡವರಿಗೆ ಸಹಾಯ ಮಾಡಬೇಕು ಅವರ ಭೂಮಿಯನ್ನು ಮರಳಿ ಪಡೆಯುವುದಕ್ಕೆ, ಅವರೆಲ್ಲ ಒಂದು ಕಡೆ ಸೇರಿ ಅಂತ ಮದುವೆಯ ಮಂಟಪದಲ್ಲಿ ಶ್ರೀಕೃಷ್ಣನು ಇವರನ್ನೆಲ್ಲ ಒಂದೆಡೆ ಸೇರಿಸಿಕೊಂಡು ಇದಕ್ಕೊಂದು ಪೀಠಿಕೆ ಹಾಕಿದ. ತನ್ನವರಿಗೆ ಅವರಿಗೆ ಸಲ್ಲಬೇಕಾದಂಥ ರಾಜ್ಯ ಸಲ್ಲುವಂತೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಒಂದು ಪೂರ್ವ ಪೀಠಿಕೆ ಹಾಕಿದ. ಅದು ಏನು ಪೀಠಿಗೆ ಹಾಕಿದ ಅನ್ನೋ ವಿಷಯವನ್ನು ಬಹಳ ಸುಂದರವಾಗಿ ವ್ಯಾಸ ಭಾರತದಲ್ಲಿ ಮತ್ತು ಕನ್ನಡದಲ್ಲಿ ಕುಮಾರವ್ಯಾಸರು ವರ್ಣನೆ ಮಾಡ್ತಾರೆ. ಕಳುಹೂ ದುಶಿಷ್ಟರನು ಧರಣಿ ತಳವ ಬೇಡಿಸುವಲ್ಲಿ ಸಾಮವ ಬಳಸುವುದು ಭೀಷ್ಮಾದಿಗಳ ಕಟ್ಟುವುದು ವಿನಯದಲ್ಲಿ. ತಿಳಿವುದಾತನ ನೆಲೆಯನಲ್ಲಿ

ಮತವದು ಮತವೆಂದನು ಮುರಧ್ವಂಸಿ. ಶಿಷ್ಟರನ್ನು ಸಾಮ ದಾನ ಭೇದವೆಂಬ ಕಾರ್ಯ ನಡೆಸುವ ಸಲುವಾಗಿ ಕಳುಹಿ, ಅದಕ್ಕೂ ಮತ್ತೆ ಒಪ್ಪದೇ ಇದ್ರೆ ದಂಡ ಎಂಬ ಕೊನೆಯ ಯುದ್ಧ ಪ್ರಸಂಗ. ವಿಚಾರ ಮಾಡಿ ಈ ವಿಷಯದಲ್ಲಿ ಅಂತ ಪೂರ್ವ ಪೀಠಿಕೆ ಹಾಕಿದರೆ ಬಲರಾಮನಿಗೆ ಸ್ವಲ್ಪ ಮುನಿಸು ಮರುಳೆ ಮಾಧವ, ನಿನ್ನವರ ಗೆಲುವಿಗೆ ಉಪಾಯಗೈವವ ನೀನು, ಆದರೆ ನಾನಿದ್ದೇನೆ ಕೌರವನ ಗುರು, ನಮ್ಮ ಆಶೀರ್ವಾದ ಆ ಕಡೆಗಿದೆ ಅಂತ ಅಣ್ಣ ಬಲರಾಮ ಅವನ ಪೂರ್ವ ಪೀಠಿಗೆ ಹಾಕಿದ. ಇದಕ್ಕೇನಾದರೂ ಔಷಧಿ ಮಾಡಬೇಕು ಅಂತ ಮರುಧ್ವಂಸಿ ಅಂದೇ ಮನದಲ್ಲಿ ವಿಚಾರಗೈದ. ಇಷ್ಟೆಲ್ಲ ಆದ ಮೇಲೆ ಮದುವೆಯ ನೆಪದಿಂದ ಬಂದ ಮಾಧವ ಸಂಧಾನಕ್ಕೆ ಬೇಕಾದವರನ್ನು ಅಟ್ಟುವ ಪ್ರಸಂಗ ಸನಿಹವಾಗಬೇಕೆಂದಾಗ ಎಲ್ಲರೂ ಜೊತೆ ಸೇರಿ ಮುಕುಂದನಲ್ಲಿ ವಿನಂತಿ ಮಾಡಿದರು, ಇನ್ನು ಯಾರು ಹೋದರೂ ಈ ಕಾರ್ಯ ಜಯವಾಗುವ ಹಾಗಿಲ್ಲ, ಪರಮಪುರುಷನಾದ ನಿನ್ನ ಕೃಪೆಯೇ ಆಗಬೇಕು, ಪಾಂಡವರು ನಾವು ಬಡವರು ನಮ್ಮ ಕಡೆಗೆ ನೀನೇ ಇರಬೇಕು ಎಂತೆಂಬುದಾಗಿ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಕೃಷ್ಣನು ನೋಡೋಣ ನೋಡೋಣ ಅಂತ ತನ್ನ ಲೀಲೆಯನ್ನು ವ್ಯಕ್ತಪಡಿಸಿ ನೇರವಾಗಿ ದ್ವಾರಕೆಗೆ ಮರಳಿದ. ಗುಪ್ತಚಾರಕರ ಮೂಲಕ ಕೌರವನಿಗೆ ಈ ವಾರ್ತೆ ಗೊತ್ತಾಯಿತು. ಗೊತ್ತಾಗಿ ಈಗ ವಿಚಾರ ಮಾಡಿದ, ನಮಗೆ ಸಂಪೂರ್ಣ ಬಲರಾಮಣ್ಣನ ಬೆಂಬಲ ಉಂಟು, ಮೂರು ಅಕ್ಷೋಹಿಣಿ ಸೇನೆ ಯಾದವರ ಪಕ್ಷದಲ್ಲುಂಟು, ಈ ಮಾಧವ ಈ ಕಳ್ಳ ಈ ಕೃಷ್ಣ ನಮಗೇನು ಬೇಕಾಗಿಲ್ಲ, ಆದರೆ ಅವನ ಕೈಯಲ್ಲೊಂದು ಹರಿತವಾದ ಚಕ್ರ ಉಂಟು, ಆ ಸುದರ್ಶನ ಚಕ್ರ ಇರುವಲ್ಲಿಯ ತನಕ ನಮ್ಮಲ್ಲಿ ಎಷ್ಟೇ ಪರಾಕ್ರಮಿಗಳಿದ್ದರೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ರಾಜಕೀಯದ ಉಪಾಯ ಮಾಡಿ ಆ ಚಿತ್ತಚೋರ ಕೃಷ್ಣ ಚಕ್ರ ಹಿಡಿಯದೇ ಹಾಗೆ ಮಾಡಿದರೆ ಯುದ್ಧರಂಗದಲ್ಲಿ ಅವನು ಚಕ್ರ ಹಿಡಿಯಬಾರದು. ಇಷ್ಟು ಒಂದರಲ್ಲಿ ನಾನು ಜಯವಾದನಾದರೆ ಮತ್ತೆ ಪಾಂಡವರು ಓ ಅವರು ನೊರಜಿನಂತೆ, ಮರಳಿ ಅವರಿಗೆ ವನವಾಸಕ್ಕೋ ಅಥವಾ ಯಮನಾಲಯಕ್ಕೋ ಅಟ್ಟುವುದು ದೊಡ್ಡ ಮಾತಲ್ಲ ಈ ದುರ್ಯೋಧನನಿಗೆ ಎಂಬುದಾಗಿ ಬಿಂಕದಿಂದ ಮೀಸೆಯ ಹೊಂತಕಾರಿ ತನ್ನ ಮೀಸೆಯ ಮೇಲೆ ಕೈಯಿಟ್ಟುಕೊಂಡು ಬೇರೆ ಯಾರು ಹೋದರೂ ಸರಿಯಾಗುವುದಿಲ್ಲ ಆ ದ್ವಾರಕಿಗೆ ಅರ್ಜುನ ಬರುವ ಮೊದಲೇ, ಯಾಕಂದರೆ ತಂಗಿ ಗಂಡ ಕೃಷ್ಣನ ತಂಗಿ ಸುಭದ್ರೆ ಗಂಡ, ಆದ್ದರಿಂದ ಸ್ವಲ್ಪ ಆ ಕಡೆಗುಂಟು ಅವರ ಒಲವು, ಮಾತು ಕೊಟ್ಟ ಅಂದರೆ ಮತ್ತೆ ಮುರಿಯಲಾರ ಮಾಧವ, ಅದಕ್ಕೆ

ಕಾಗಿ ಅರ್ಜುನನಿಗೆ ಗೊತ್ತಾಗುವ ಮೊದಲೇ ನಾನೇ ಹೋಗಿ ಕೃಷ್ಣ ಚಕ್ರ ಹಿಡಿದಿರುವ ಹಾಗೆ ಬೇಕಾದ ಉಪಾಯವನ್ನು ಮಾಡಿ ಬರ್ತೇನೆ. ಹೀಗೆಂದವನೇ ಪನ್ನಗ ಕೇತನ. ದುರ್ಯೋಧನ ವರೂಥವನ್ನು ಅಡಲಿ ಹೊರಡ್ತಾನೆ ಎಲ್ಲ ಅಪಶಕುನಗಳು ಮಾರ್ಗದಲ್ಲಿ. ಆ ಕಡೆಯಿಂದ ಪರಮಾತ್ಮ ತನ್ನನ್ನು ಕರೆಯುತ್ತಾನೆ ಎಂಬ ಭಾವದಿಂದ 12 ವರ್ಷದ ವನವಾಸ, ಕಾಡಾನೆಗಳ ಹಾಗೆ ಪರಾಕ್ರಮಿಗಳಾದ ಪಾಂಡವರು ಕಾಡ ಸೊಪ್ಪು ತೋಡ ನೀರು ಕುಡಿದು ನಡೆಸಿರತಕ್ಕಂಥ ಜೀವನ, ಪಶುಪತಿಯ ಅನುಗ್ರಹದಿಂದ ಪಾಶುಪತಾದಿಗಳು ಸಂಪಾದನೆ ಮಾಡಿದರು, ಪ್ರಾರಬ್ಧ ಕರ್ಮ ಇರುವಲ್ಲಿಯೇ ತನಕ ಪಾಂಡುರಂಗನನ್ನು ದೂರಿ ಫಲ ಇಲ್ಲ ಅಂತ ಪಾರ್ಥ ಮನಸ್ಸಿನಲ್ಲಿ ಅಂದುಕೊಂಡು ಕೃಷ್ಣ ನಿನ್ನ ದರ್ಶನ ನನಗೆ ಸಿಗಲಿ ಅಂತ ಕೌರವ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ತನ್ನ ಸ್ವಯಂ ಬುದ್ಧಿಯಿಂದ ಪರಮಾತ್ಮ ನನ್ನನ್ನು ಅನುಗ್ರಹಿಸಲಿ ಎಂಬ ಕಾರಣಕ್ಕಾಗಿ ಅರ್ಜುನ ಹೊರಟರೆ ಅವನಿಗೆ ಶುಭವಿದು ಶಕುನ

ಒಳ್ಳೆ ಹಾಲು ಕರೆಯುವ ಕಾಮಧೇನು ಕಣ್ಣ ಮುಂದೆ, ಸುಮಂಗಲಿಯರು ಕಣ್ಣ ಮುಂದೆ ನೀರನ್ನು ಹಾಲನ್ನು ಎತ್ತಿಕೊಂಡು ಹೋಗುವಂತಹದ್ದು. ವೇದ ಘೋಷ ಮಾಡ್ತಾ ಬ್ರಾಹ್ಮಣರು ಮಂತ್ರಾಕ್ಷ ತೈರ ಹಾಕ್ತಾ ಹೋಗುವ ಈ ಶುಭ ಶಕುನಗಳೆಲ್ಲ ಅರ್ಜುನನಿಗೆ ಒದಗುತ್ತದೆ. ಭಗವಂತನ ಭಜನೆ ಮಾಡ್ತಾ

ವಾಸುದೇವ, ಮಧುಸೂದನ, ಅಹಲ್ಯೋದ್ಧಾರಕನಾಗಿ ರಾಮನಾದವನೂ ನೀನೆ, ಕುಬ್ಜೋದ್ಧಾರಕನಾಗಿ ಕೃಷ್ಣನಾದವನೂ ನೀನೆ. ನಿನ್ನ ಕಾರುಣ್ಯ, ಆ ಕವಚ ಪಾಂಡವರಾದ ನಮ್ಮನ್ನು ಸದಾ ರಕ್ಷಿಸುತ್ತಿದೆ ಎಂಬುದಾಗಿ ಮಾರ್ಗದ ಬಳಲಿಕೆ ಇಲ್ಲದೆ ಭಗವಂತನನ್ನು ಕೊಂಡಾಡ್ತಾ ದ್ವಾರಕೆಯನ್ನು ಸಮೀಪಿಸಿದ. ದೂರದಿಂದ ನೋಡ್ತಾನೇ

ಇಂಥ ದ್ವಾರಕಿ, ಆ ಸೌಧ, ಆ ಅಲಂಕಾರ, ಆ ಶೃಂಗಾರ, 16,108 ಅರಮನೆಗಳನ್ನು, ಗೋಪಿಯರ ಅರಮನೆಗಳನ್ನು ದಾಟಿ ದಾಟಿ ದಾಟಿ ಅರ್ಜುನನಿಗೆ ಎಲ್ಲಿಯೂ ಯಾರೂ ಯಾವ ಅಡ್ಡಿಯನ್ನೂ ಮಾಡಲಿಲ್ಲ. ಭಗವಂತನಿಗೆ ಸಖ ಸಖ್ಯ ಭಕ್ತಿಯಿಂದ ಒಲಿಸಿಕೊಂಡವ ಭಾವ. ಭಾವ ಕೇವಲ ತಂಗಿಯ ಗಂಡ ಭಾವ ಮಾತ್ರ ಅಲ್ಲ, ಭಕ್ತಿ ಭಾವ. ಇವುಗಳಿಂದೊಡಗೊಂಡು ಬರ್ತಾ ಇದ್ದಾನೆ. ಅವನ ಹಿಂದೆ ಇವನು ಬಂದಿದ್ದಾನೆ, ಮುಂದೆ ಹೋಗ್ತಾ ಇದ್ದಾನಂತ ಗೊತ್ತಿಲ್ಲದೆ ಕೌರವ ರಥವನ್ನೇರಿ, ಇವನು ಬರಿಗಾಲ್ನಡಿಗೆಯಿಂದ, ಅವನು ರಥವೇರಿ ಆ ಕಡೆಯಿಂದ ಬರ್ತಾ ಇದ್ದಾನೆ ಹಸ್ತಿನಾಪತಿ. ಅರ್ಜುನ ಒಳಪ್ರವೇಶ, ಗೋಪಿಯರೆಲ್ಲ ದಾರಿ ಬಿಟ್ಟರು ಅವನಿಗೆ, ನೇರವಾಗಿ ಹೋಗ್ತಾನೆ. ಆಗ ಹೋಗುವ ಮೊದಲು ಕಪಟನಾಟಕ ಸೂತ್ರಧಾರಿಯಾದ ಭಗವಂತ ಹೀಗೆ ವಿಚಾರ ಮಾಡಿದ, ಇವತ್ತು ಇಬ್ಬರು ಬರ್ತಾರೆ, ಒಬ್ಬ ಭಕ್ತಿ ಭಾವದಿಂದ ಒಡಗೊಂಡಂಥ ನಮ್ಮ ತಂಗಿ ಸುಭದ್ರೆಯ ಗಂಡ ಅರ್ಜುನ, ನಮಗೆ ಬಹಳ ಬೇಕಾದವ, ಅವನೊಂದಿಗೆ ಸಹಪಂಕ್ತಿಯಿಂದ ಊಟ ಮಾಡೋಣ ಅಂತ ನನಗೆ ಆಸೆ. ಆದರೆ ಆ ಹೊತ್ತಿಗೆ ಸರಿಯಾಗಿ ಅವನ ಬದ್ಧ ವೈರಿ, ಅವರು ಕಾಡಿನಲ್ಲೇ ಸಾಯಬೇಕು ಅಂತ ಬಯಸುವವ, ಕಪಟನಾಟಕ ಸೂತ್ರಧಾರಿಯಾದ ನನಗೆ ಕಪಟ ಮಾಡಿ ನಾನು ಚಕ್ರ ಹಿಡಿಯದೋಪಾದಿ ಮಾಡಬೇಕು ಅಂತ ಬರುವ ಪನ್ನಗ ಕೇತನ ಕೌರವ ಶಕುನಿಯ ಮೂರ್ಖತನದ ಉಪದೇಶದಿಂದ ಸುಯೋಧನನಿದ್ದವನು ದುರ್ಯೋಧನನಾದವ, ಅವನು ಬರ್ತಾ ಇದ್ದಾನೆ. ನನ್ನ ರಾಣಿಯಾದ ಈ ರಮಾ ರುಕ್ಮಿಣಿ ಮಾಡಿರುವ ಅಡುಗೆಯನ್ನು ಏನಾದರೂ ಕೌರವ ಉಂಡರೆ ಅವನಲ್ಲಿರುವ ದುರ್ಬುದ್ಧಿ ಎಲ್ಲ ದೂರ ಆಗಿ ಅವನಿಗೆ ಸದ್ಬುದ್ಧಿ ಬಂದ್ಬಿಡ್ತು. ಆದರೆ ನಾವು ಅವತಾರ ಎತ್ತಿದ್ಯಾಕೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ. ಈ ನಮ್ಮ ಕಪಟ ನಾಟಕಕ್ಕೆ ಭಂಗ ಬರಬಾರದು. ಆದ್ದರಿಂದ ನಮ್ಮ ನಿಜಭಕ್ತನಾದ ಭಾವಯ್ಯನಿಗೆ ನಮ್ಮ ಸಹಪಂಕ್ತಿ ಊಟ ತಪ್ಪಿದ್ರೂ ಒಡ್ಡಿ ಇಲ್ಲ, ದುಷ್ಟ ಕೌರವನಿಗೆ ಸಹಪಂಕ್ತಿ ಕೊಡಬಾರ್ದು. ಇದಕ್ಕೆ ಒಳ್ಳೆಯ ಉಪಾಯ ಏನು ಅಂದರೆ, ನಾನೊಬ್ಬನೇ ರಮಾ ರುಕ್ಮಿಣಿಯಿಂದ ಬಡಿಸಿಕೊಂಡು ಮೊದಲೇ ಊಟ ಮಾಡಿಬಿಡ್ತೇನೆ, ಆಮೇಲೆ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ವಿಶ್ರಾಂತಿ ಪಡೆಯಬೇಕು, ಇನ್ಯಾರು ಬರಬಾರ್ದು, ಭಕ್ತರಿಗೆ ಆಮೇಲೆ ಪ್ರಸಾದ ಕೊಡು. ದುರ್ಯೋಧನ ಹೋದವೆ ಅಲ್ಲಿಯ ತನಕ ನಾನು ಓರ್ವನೇ ಉಂಡಿ ಈಗ ಪವಡಿಸ್ತೀನಿ ಅಂತ ನಿಶ್ಚಯ ಮಾಡಿ ಪರಮ ಷಡು

ವರದ ಸವಿ ಕರ್ಪುರವ ವರದ ಸವಿ ಕರ್ಪುರದ ವೀಳ್ಯವ ಮೆದ್ದು ರತುನ ಮಂಚ.

ನಿದ್ದೆ ಬಂದವರನ್ನು ಎಚ್ಚರಿಸಬಹುದು, ನಿದ್ದೆ ಬಂದ ಹಾಗೆ ನಟಿಸುವವರನ್ನು ಎಚ್ಚರಿಸುವುದು ಹೇಗೆ? ಅದಕ್ಕಾಗಿ ನಿದ್ದೆ ಬಂದವರಂತೆ ನಟಿಸುತ್ತಾ ಪರಮ ಪುರುಷನು ನಿದ್ರಾಂಗನೆಯ ಕೇಳಿಯಲ್ಲಿ ಪವಡಿಸಿರಲು ಅದೇ ಒಂದು ಶ್ರೇಷ್ಠವಾದ ಧ್ಯಾನ. ಅರ್ಜುನ ಮೊಟ್ಟ ಮೊದಲು ಪ್ರವೇಶಿಸಿದ, ಮುಕುಂದ ಮಲಗಿದ್ದಾನೆ. ನಿದ್ರಾಭಂಗವಾಗಬಾರದು ಅಂತ ನೋಡಿದ, ತಾನು ಕುಳಿತುಕೊಳ್ಬೇಕಾದ ಸ್ಥಳ ಯಾವುದು ವಿಚಾರ ಮಾಡಿದ. ಆ ಕೋಮಲವಾದ ನೀಲವಾದ ಪಾದಗಳು ಕಾಣಿಸಿಕೊಂಡವು. ಓ ಅಟ್ಟಿ ಬಳಲಿದ್ದ ಶ್ರುತಿಗೆ ಹರಿ.

ಪರಮ ಪುರುಷ, ವೇದಗಳೆಲ್ಲ ಬಂದು ನಮಸ್ಕರಿಸುವ ಠಾವಿದು. ಜೀವಕೋಟಿಗೆ, ಭಕ್ತ ಜೀವಕೋಟಿಗೆ ಆಶ್ರಯದ ಜಾಗ ಇದು. ಗಂಗೆಗೆ ಜನ್ಮ ಕೊಟ್ಟಂತ ಚರಣ, ಹುಟ್ಟು ಸಾವಿನ ಕಟ್ಟುಪಾಡವನ್ನು ತಪ್ಪಿಸತಕ್ಕಂತಹ ಶರಣಾಗತರಿಗೆ ಆಶ್ರಯದಾತವಾದಂಥ ಚರಣ. ಈ ಚರಣ ಸನ್ನಿಧಿಯಲ್ಲಿಯೇ ನಾನು ಕುಳಿತುಕೊಂಡು ದೇವರ ಭಜನೆ ಮಾಡಬೇಕು ಅಂತ ತನ್ಮಯನಾಗಿ

ಭಜನ, ಸ್ಫುರಣ, ಕೀರ್ತನ, ಅದಕ್ಕೆ ಸರಿಯಾಗಿ ರೋಮಾಂಚನ, ಸ್ವೇದ, ಗದ್ಗದ, ಸ್ವರಭಂಗ, ವೈವರ್ಣ್ಯ, ಮೂರ್ಛಾದಿ ಸಾತ್ವಿಕ ಅಷ್ಟಭಾವಗಳು ಪ್ರಾಪ್ತಿಯಾಗುತ್ತಿರುವಂತೆ ಚರಣಗಳನ್ನು ಕಣ್ಣಿಗೊತ್ತಿಕೊಂಡು ಕುಳಿತಿದ್ದಾನೆ. ಆ ಹೊತ್ತಿಗೆ ಸರಿಯಾಗಿ ಕಿರೀಟಧಾರಿಯಾದ ಪನ್ನಗ ಕೇತನ ಬಂದ, ನೋಡಿದ, ಚರಣ ದೆಸೆಯಲ್ಲಿ ಕುಳಿತಿದ್ದಾರೆ. ಓ, ಇವನು ಕಾಡಾಡಿ, ಇವನು ಈ ಗೋಪಾಲಕನ, ಈ ಹಳ್ಳಿಯ ಗೋವು ಮೇಯಿಸ್ತಕ್ಕಂಥವನ ಕಾಲಲ್ಲೇ ಕುಳಿತುಕೊಳ್ಬೇಕಾದ್ರು. ನಾವು ಯಾರು? ರಾಜಾಧಿರಾಜರು ನಾವು. ಆದ್ರಿಂದ ನಾವು ಕುಳಿತುಕೊಳ್ಬೇಕಾದಲ್ಲಿ ಅರಸುಗಳು ತಾವೆಂದು ಮೌಳಿ ಯಾ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ದ ಆಗ. ಈ ಕಳ್ಳ ಹಗಲು ಹೊತ್ತಲ್ಲಿ ನಿದ್ದೆ ಮಾಡೋದು ಇವನು. ಈ ಗೋಪಾಲಕನ ಚರಣದಲ್ಲಿ ಅವರು ಕುಳಿತಿದ್ರೆ ದೇಹದಲ್ಲಿ ಶ್ರೇಷ್ಠವಾದ ಯಾವುದು? ಶಿರ. ಆದ್ರಿಂದ ಇವನು ಏಳುವ ತನಕ ಈ ಶಿರೋಭಾಗದಲ್ಲಿ ನಾನು ಮಂಡಿಸ್ತೇನೆ, ನೋಡೋಣ ಅಂತ ಬಿಂಕದಿಂದ ಕೌರವ ಕುಳಿತುಕೊಂಡಿದ್ದಾನೆ ಎಂಬಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗ್ತದೆ.

ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಚರಣಾರವಿಂದದಲ್ಲಿ ಕುಳಿತು ಪಾರ್ಥನು ಒಂದೇ ಸವನೆ ಇಂತು ಭಜನೆಯನ್ನು ಮಾಡುತ್ತಾ ಆನಂದ ಭಾಷ್ಪಗಳನ್ನು ಕರೆಯುತ್ತಾ ತನ್ಮಯನಾದ. ದುರಹಂಕಾರದಿಂದ ಅಧಿಕಾರ ಲಾಲಸೆಯಿಂದ ಮತ್ತನಾದ ದುರ್ಯೋಧನನು ತನಗೆ ಸದೃಶರಿಲ್ಲ ಎಂಬ ಭಾವದಿಂದ ಮಸ್ತಕದ ಬಳಿಯಲ್ಲಿ ಮಂಡಿಸಿದ್ದಾನೆ. ನಿದ್ದೆಯಿಂದ ನಿಧಾನವಾಗಿ ತಿಳಿದೆದ್ದವರಂತೆ ನಟಿಸುತ್ತಾ ಕೇಶವನು ಹರಿಯು

ಶ್ರೀಕೃಷ್ಣನು ನಟನೆ ಮಾಡಿದ. ಮೊಟ್ಟ ಮೊದಲು ಮೈಮುರಿದ ಎದ್ದೊಡನೆಯೇ ತನ್ನ ಉಜ್ವಲವಾದ ಕಿರೀಟ ಕಾಂತಿಯನ್ನು ಕಂಡು ಕೌರವ ಭಾವ ಹಿರಿಯ ಭಾವ ಯಾವಾಗ ಬಂದಿ ಅಂತ ನನ್ನನ್ನೇ ಮೊದಲು ಮಾತಾಡಿಸ್ಬೇಕು ಅಂತ ಜಂಭದಿಂದ ಆ ಕುಳಿತುಕೊಂಡಿರುವ ಕೌರವನ ಕಡೆಗೆ ನೋಡದೆ ಚರಣದೆಸೆಯಲ್ಲಿ ಭಜನೆ ಮಾಡುತ್ತಿರುವ ಪಾರ್ಥರನ್ನೇ ಕಂಡು ಓಹೋಹೋ ಭಾವ ಅರ್ಜುನ ಅದೆಂದು ಬಂದೆ. ನಿಮ್ಮ ಮಾತೆ ಕುಂತಿದೇವಿ ಹೇಗಿದ್ದಾರೆ? ಅಣ್ಣ ಧರ್ಮಜನ ಆರೋಗ್ಯ ಎಂತು? ಭೀಮಸೇನ ಗದಾವಿದ್ಯೆ ಮುಂದರಿದಿದೆಯೇ? ನಕುಲ ಸಹದೇವರು ಕ್ಷೇಮವೇ? ಎಷ್ಟು ಆನಂದವಾಗಿದೆ, ಯಾರು ಗೋಪಿಯರಿಲ್ಲವೇ? ನಮ್ಮ ಅರ್ಜುನ ಭಾವನೆಗೆ ಪಾನಕ ತಂದು ಕೊಡಬೇಕು, ಜಲವೋ ಅದೇನು ಬೇಕು ತಂದು ಕೊಡಬೇಕು ಅಂತಂದ್ರು ಒಬ್ಬರು ಕಾಣಿಸುವುದಿಲ್ಲವಲ್ಲ, ಎಲ್ಲಿ ಅಂತ ಸುಮ್ಮನೆ ನಟನೆಗೆ ಹಿಂತಿರುಗಿ ಕೌರವನ ವೀಕ್ಷಿಸುತ್ತಾ ಹಿಂತಿರುಗಿ ನೋಡ್ತಾನೆ. ಕೌರವ ಕುಳಿತಿದ್ದಾನೆ. ಇದೇನು ಸೂರ್ಯಚಂದ್ರರು ಒಂದೇ ದಿಕ್ಕಿನಿಂದ ಉದಯಿಸಿದ್ರು ಹೇಗೆ? ಹರ

ಏನೋ ಲೋಕ ಆಡಿಕೊಳ್ತದೆ, ಕೌರವರಿಗೆ ಪಾಂಡವರನ್ನು ಕಂಡರಾಗುವುದಿಲ್ಲ. ಪಾಂಡವರನ್ನು 12 ವರ್ಷದ ವನ, 1 ವರ್ಷದ ಅಜ್ಞಾತಕ್ಕೆ ಅಟ್ಟಿ ಮುಂದೆ ಯುದ್ಧವೇ ಸಿದ್ಧ, ಹೀಗೆಲ್ಲ ಕೌರವ ಆಡ್ತಾರೆ ಅಂತ ಅಜ್ಞಾನಿಯಾದ ಲೋಕ ಮಾತಾಡಿಕೊಳ್ತದೆ. ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಒಂದೇ ಕುಲದಲ್ಲಿ ಹುಟ್ಟಿದವರು, ಅಣ್ಣ ತಮ್ಮಂದಿರ ಮಕ್ಕಳು, ತಾತ್ಕಾಲಿಕವಾಗಿ ಜಗಳಾಡಿದರೂ ಕೂಡ ಮುಂದೆ ಎಂದೆಂದಿಗೂ ಸ್ನೇಹವಾಗಿ ಬದುಕತಕ್ಕಂಥವರು ಅನ್ನುವುದು. ನೀವಿಬ್ಬರೂ ಏಕಕಾಲಕ್ಕೆ ಚರಣ ದೆಸೆಯಲ್ಲೊಬ್ಬ, ಶಿರದ ಬಳಿಯೊಬ್ಬ ಏಕಕಾಲಕ್ಕೆ ಕುಳಿತುಕೊಂಡದ್ದನ್ನು ಕಂಡರೆ ಪಾಂಡವ ಕೌರವರ ಮೈತ್ರಿ ಒದಗಿ ಬಂತಲ್ಲ ಅಂತ ನಮಗೆ ಸಂತೋಷ. ಇದಕ್ಕೆ ಲೋಕಕ್ಕೆ ನಾವು ಹೇಳುವುದೇನು ಅಂದರೆ, ಅಡವಿ

ನೀವಿಬ್ಬರೂ ಒಂದೇ, ನಮಗಿದೇ ಪರಮಾನಂದ. ನೀವು ಆನಂದವಾಗಿ ಜೊತೆ ಕೂಡಿ ಹೀಗೆ ಬಾಳುವಂತಾಗಲಿ, ಇದೇ ಧರ್ಮ ಎಂದೊಡನೆಯೇ ಬಹಳವಾಗಿ ಸಿಡುಕುಗೊಂಡ ದುರ್ಯೋಧನ. ಅವಧರಿಸು ಮುರವೈರಿ, ಧರ್ಮ ಶ್ರವಣ ಕೋಸುಗ ಬಂದೇವೆ, ಧರ್ಮ ಶ್ರವಣ ಕೋಸುಗ ಬಾರೆ ವಾವ್ ಪಾರ್ಥಿವ.

ಶ್ರವಣಕ್ಕಾಗಿ ನಾವಿಲ್ಲಿಗೆ ಬಂದವರಲ್ಲ. ಕ್ಷತ್ರಿಯ ನೆತ್ತಲಿಂದ ಒಡಗೊಂಡು ಇರುವರೊಳಗೆ ಒಬ್ಬರು ಈ ಭರತ ಖಂಡಕ್ಕೆ, ಈ ಹತ್ತಿರಾವತಿಗೆ, ಆ ಶ್ವೇತ ಛತ್ರದ ಬೆಳ್ಗುಳೆಯ ನೆಳಲಲ್ಲಿ ರಾಜಾಧಿರಾಜರಾಗಬೇಕು ಅನ್ನುವ ಕುತೂಹಲದಿಂದ ಬಂದವರು. ಹೀಗಿರುವಾಗ ನೆರೆ ಪಾರ್ಥಿವ ಪಂಥದಿ ಕಾದುವೆ ಈರ್ವರ ಪಕ್ಷಕ್ಕೆ ನೀನು. ಈ ಎರಡು ಕಡೆಗೂ ಕೂಡ ಏನಾದರೂ ನಿನ್ನಿಂದ ಸಹಾಯ ಸಿಗಬಹುದು.

ಈಗ ಯುದ್ಧಕ್ಕಾಗಿ ನೀವು ಎರಡು ಪಕ್ಷದವರು ಬಂದಿದ್ದೀರಿ ಅಂತ ಹೇಳಿದರೆ, ಒಬ್ಬ ದೊಡ್ಡವ ಇನ್ನೊಬ್ಬ ಕಿರಿಯವ, ಯಾವಾಗಲೂ ನಿನಗೇನು ಬೇಕು ಅಂತ ಮೊಟ್ಟ ಮೊದಲು ಕಿರಿಯರಿಗೆ ಕೇಳಿ ಆಮೇಲೆ ಹಿರಿಯರಿಗೆ ಉತ್ತರ ಕೊಡಬೇಕು ಅಂತ ಧರ್ಮವುಂಟು. ಆದ್ದರಿಂದ ಒಂದೇ ಕೈಯಿಂದ ಬೀಸಿದರೆ ಸಪ್ಪಳಾಗುವುದು ಹೇಗೆ? ಒಬ್ಬ ನೀನು ಮಾತ್ರ ಕೌರವ ಯುದ್ಧ ಮಾಡಬೇಕು ಅಂತಂದರೆ, ಪಾಂಡವರು ಬೇಡ ಅಂತಂದರೆ ನೀನು ಯುದ್ಧ ಮಾಡುವುದು ಹೇಗೆ? ಅದಕ್ಕಾಗಿ ಕಿರಿಯವನಾದ ಪಾರ್ಥ, ನಿನಗಿಂತ ಕಿರಿಯವನಾದ ಅರ್ಜುನ ಅವನ ಬಳಿ ಕೇಳಿ ನೋಡಿದೆ, ಪಾರ್ಥ ನಿನ್ನ ಅಭಿಮತ ಏನು? ಪರಮಾತ್ಮ ಕೇಳಿದ ಈ ಪ್ರಶ್ನೆಗೆ ಆತ ಹೇಳ್ತಾನೆ.

ಇದನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ಹಿಂದೇನೋ ನಮಗೆ ದೊಡ್ಡ ಹೆಸರಿತ್ತು, ಸುದರ್ಶನ ಚಕ್ರಧಾರಿ, ಶಂಖಚಕ್ರಧರ, ಗದಾಪದ್ಮಧರ, ಎಲ್ಲರನ್ನು ಕೊಲ್ಲಲು ಸಾಮರ್ಥ್ಯವುಳ್ಳವ, ಮೂರು ಲೋಕದ ಮಹಾಮಹಿಮ, ತ್ರಿಲೋಕಪತಿ ಇತ್ಯಾದಿ. ಈಗ ನಮ್ಮ ಅವಸ್ಥೆ ಏನಾಗಿದೆ? ಭಂಡಾರಿಸಿತ್ತು ಸುದರ್ಶನ.

ಉಂಡಾಡಿ ತಿರುಗುವ, ಉಂಡಾಡಿ ಗುಂಡ, ಉಂಡಾಡಿ ಕೃಷ್ಣ ಭಟ್ಟ ಅಂತ ಲೋಕ ನನ್ನನ್ನು ಈಗ ಕರೆಯುವ ಸಂದರ್ಭ ಬಂದಿದೆ. ಇಷ್ಟಾದರೂ ಕೂಡ ಆ

ಇಷ್ಟಾದರೂ ಕೂಡ ಒಬ್ಬರ ಪಕ್ಷಕ್ಕೆ ಮಾತ್ರ ನಾವು ನಿಲ್ಲಬಹುದು. ಇನ್ನೊಂದು ಪಕ್ಷಕ್ಕೆ ನಮ್ಮ ಅಣ್ಣ ಬಲರಾಮನಿದ್ದಾನೆ, ಮೂರಕ್ಷೋಹಿಣಿ ಬಲವಾದ ಯಾದವ ಸೇನೆ ಇದೆ. ಅರ್ಜುನ, ಇದರೊಳಗೆ ನಿನಗೆ ಯಾವುದು ಬೇಕೋ ಅದು ಒಂದನ್ನು ಆರಿಸಿಕೋ. ಕೌರವನಿಗೆ ಗಾಬರಿ, ಎಲ್ಲಿ ಬಲರಾಮ ಮತ್ತು ಮೂರಕ್ಷೋಹಿಣಿ ಸೇನೆ ಕೇಳಿಬಿಡ್ತಾನೋ ಅರ್ಜುನ ಅಂತ. ಅರ್ಜುನ ಕರಜೋಡಿಸಿ ಇಷ್ಟೇ ಬೇಡಿದ, ಸ್ವಾಮಿ 13 ವರ್ಷದಿಂದ ನಮಗೆ ಇರುವುದಕ್ಕೆ ಮನೆ ಇಲ್ಲ, ಇನ್ನು

ಬಡವರು ನಾವೈ, ನೀವೇ ನಮ್ಮಯ ಕಡೆಗಿರಬೇಕೆಂದ. ಒಡವಿಪ ಕೌರವ ಕ್ರೋಧಗೊಂಡು ತಿಳಿಯಪಡಿಸಿದ, ನೀವು ಸುಖದಲ್ಲಿ ಪಾಂಡವರನು ಉಜ್ಜೀವಿಸುವುದು ಯಮಗೆ ಉಳಿದ ಯದು ಭೂಪಾವಳಿಯ ಕೃಪೆ ಮಾಡಬೇಕೆಂದನು.

ಕೃಷ್ಣ, ನನಗೆ ಗೊತ್ತು ನಿನ್ನ ತಂಗಿಯ ಗಂಡಾವ, ಯಾವಾಗಲೂ ನಿಮ್ಮ ಕೃಪೆಯ ಕಡಲು ಪಾಂಡವರ ದಿಕ್ಕಿಗೆ ಉಕ್ಕೇರ್ತದೆ ಅಂತ ಸಂತೋಷ ಸಂತೋಷ. ಆದರೆ ನಾನು ಹಸ್ತಿನಾವತಿಯಿಂದ ಇಲ್ಲಿಯ ತನಕ ಬಂದಿದ್ದೇನಲ್ಲ, ಇದಕ್ಕೆ ನೀನೊಂದು ಪ್ರತಿಜ್ಞೆ ಮಾಡಬೇಕೀಗ. ಅಸುರರಿಪು, ನೀನು ಪಾಂಡವರೊಳಗೆಯೇ ಹೊರತು ಅನ್ಯರಿಗೆ ದೊರೆಯುವವನಲ್ಲ. ಆದರೆ ನಾನು ಬೇಡುವ ವರ ಇಷ್ಟೇ, ಹೊಕ್ಕಿರಿಯಲಾಗದುರಣದಿ ನೀನೆಂದೆನುತ ಬೀಳ್ಕೊಂಡ. ಎಲ್ಲಿಯ ತನಕ ನಮ್ಮ ಮೈ ಮೇಲೆ ಯಾರೂ ಕೈ ಮಾಡುವುದಿಲ್ಲವೋ ಅಲ್ಲಿಯ ತನಕ ನಮಗೆ ಚಕ್ರ ಹಿಡಿಯುವ ಅಗತ್ಯ ಏನುಂಟು? ಆದ್ದರಿಂದ ನಾನು ಹೊಕ್ಕಿರಿಯಲಾರೆ ಅಂತ ಲೀಲಾಮಾನುಷ ವಿಗ್ರಹ ಅವನನ್ನು ಸಮಜಾಯಿಸಿ ಕೊಟ್ಟು ಕಳುಹಿದರೆ ಆತ ನೇರವಾಗಿ ಬಂದು ಬಲರಾಮನ ಬಳಿ ಹೇಳಿ, ಇನ್ನು ಕೊಂಚ ವೇಳೆ ಕಳೆದರೂ ಏನಾದರೂ ತೊಂದರೆ ಮಾಡಿಯಾನು ಕಳ್ಳ ಕೃಷ್ಣ, ಕೂಡಲೇ ಮೂರು ಅಕ್ಷೋಹಿಣಿ ಸೇನೆ, ಯಾದವರ ಮೂರು ಅಕ್ಷೋಹಿಣಿ ಸೇನೆಯೊಂದಿಗೆ ಯುದ್ಧರಂಗದಲ್ಲಿ ನನಗೆ ಸಹಾಯ ಮಾಡುವರೇ ನನ್ನ ಗುರುವೇ ಬಲರಾಮ ಹಲಾಯುಧ. ನಿನ್ನ ಹಲಾಯುಧವನ್ನು ಎತ್ತಿಕೊಂಡು ನೀನು ಈಗಲೇ ಹೊರಡಬೇಕು ಅಂತ ವಿನಂತಿ ಮಾಡಿದ. ಬಲರಾಮ ಪಡೆಯೊಂದಿಗೆ ಹೊರಟದ್ದನ್ನು ತಿಳಿದ ಕೃಷ್ಣ ಒಂದು ಕ್ಷಣ ಕುಳಿತು ವಿಚಾರ ಮಾಡಿದ. ದುರಕೀಗಲ್ ಅಣ್ಣಯ್ಯ.

ಹೊಂದುವುದೇನೂತ. ನಮ್ಮ ಅವತಾರ ಕ್ರಮಣಿಕೆಗೆ ತೊಂದರೆ ಉಂಟಾಗ್ತದೆ. ಹೇಗಾದರೂ ಮಾಡಿ ನಮ್ಮ ಅಣ್ಣ 18 ದಿವಸ ಯುದ್ಧ ನಡೆಯುವವರೆಗೆ ಇಲ್ಲಿ ಇಲ್ಲದೇ ಇರುವ ಹಾಗೆ ಮಾಡಬೇಕು, ಅದು ಉಪಾಯ ಅಂತ ತನ್ನ ಕೈ ಬೀಸಿದ. ಜರಡು ಸುರಭಿ ಮುಟ್ಟಿದ್ರೆ ಕೆಳಬಿದ್ದು ಸಾಯ್ಬೇಕು, ನೋಡುವುದಕ್ಕೆ ದಷ್ಟಪುಷ್ಟವಾಗಿರಬೇಕು ಅಂತ ಒಂದು ಕೃತಕದ ಹಸು, ಒಂದು ಗೋವನ್ನು ನಿರ್ಮಾಣ ಮಾಡಿ ಬಲರಾಮಣ್ಣನಿಗೆ ಹೋಗಿ ಅಡ್ಡವಾಗಿ ಇರು, ಮುಟ್ಟಿದೊಡನೆಯೇ ಕೆಳಕ್ಕೆ ಬಿದ್ದುಬಿಡು, ಈ ರೀತಿ ಅಪ್ಪಣೆ ಕೊಟ್ಟು ಕಳುಹಿದ. ಎಳೆಯಿರೋ ಕಬ್ಬಿಣದ ಸರಪಡಿಯಿದ್ದ, ಎಳೆದುದಾಯಿತು, ಗೋವು ಬಂದಿದೆ, ಹೋಗಲಲು. ತಳ್ಳಿರೋ 500 ಜನ ಸೇರಿ, 500 ಅಲ್ಲ 5000 ಜನ ತಳ್ಳಿದ್ರು ಸಾಧ್ಯ ಇಲ್ಲ, ಕಾಮಧೇನು ಬಹಳ ದೊಡ್ಡದು. ಓಹೋ, ಕೌರವನಿಗೆ ಸಹಾಯಿಸುವ ನೆಪದಿಂದ ಇವತ್ತು ಗೋಪೂಜೆ ಮಾಡುವುದನ್ನು ನಾವು ಮರೆತಿದ್ದೇವೆ. ನಾವು ಗೋಪಾಲಕರು, ಆದ್ರಿಂದ ಆ ಗೋವೇ ನಮಗೆ ದರ್ಶನ ಕೊಡ್ಲಿಕ್ಕೆ ಬಂದಿದೆ, ನಾನೇ ಪೂಜೆ ಮಾಡ್ತೇನೆ ಅಂತ ಬಲರಾಮ ಮುಂದೆ ಬಂದ. ಬಂದು, ದೇವಿ ಗೋಮಾತಾ ಬಂದೆಯ ಅಂತ ಹೀಗೆ ಮುಟ್ಟಿದ್ದೇ ತಡ. ಹಸುವಿಲ್ಲದ ಸುರಭಿ ವಸುಧೆಯೊಳು ಬೀಳಲ, ವಸುದೇವ ಸುತ ರಾಮ ಬಸವಳಿದು ಮಾನಸದೊಳು. ಪಶು ಹತ್ಯ ಪಾಪ.

ಹೀಗೆ ದುಃಖಿಸಿ ಕಪಟ ನಾಟಕನ ಬಳಿ ಬಂದು ಕೊನೆಗೆ ಶ್ರೀಕೃಷ್ಣ ತಿಳಿಯಪಡಿಸ್ತಾನೆ. ಶಾಸ್ತ್ರ ಪ್ರಕಾರ ಕೃಷ್ಣ ಏನು ಹೇಳ್ತಾನೋ ತಿಳ್ಕೊಳ್ಬೇಕು ಅಂತ ಬಲರಾಮ ಬಂದು, ಕೃಷ್ಣ ನನಗೆ ಕಷ್ಟವಾಯ್ತಲ್ಲ ಎಂದು ನೋಡಿ, ಅಣಯ ಅಣಯ ಏನು ಕಷ್ಟ, ಹೋಗಿದ್ರಲ್ಲ ಆವಾಗಲೇ ಬಲರಾಮ ಮೂರಕ್ಷೋಹಿಣಿ ಸೇನೆಯೊಂದಿಗೆ ಕೌರವ ಸರ್ವ ವಿಧದಲ್ಲಿ ಬೇಡಿದ್ದಾನೆ ಅಂತ, ಸಹಾಯಕ್ಕೋಸ್ಕರವಾಗಿ ಹೊರಟಿದ್ದಾರೆ ಅಂತ ನಾವು ಕೇಳಿ ಬಹಳ ಹೊತ್ತಾಯಿತು. ನೀನೊಬ್ಬನೇ ಏಕಾಂಗಿಯಾಗಿ ಮರಳಿ ಏಕೆ ಬಂದೆ ಅಣ್ಣಯ್ಯ, ಸೊರಗೇಕೆ ಕೊರಗೇಕೆ ಮನಸ್ಸಿನಲ್ಲಿ. ಕೃಷ್ಣ ಇವತ್ತು ಅವಸರದಿಂದ ಗೋಪೂಜೆ ಮಾಡದೆ ಹೊರಟೆ, ಮಾರ್ಗದಲ್ಲಿ ಒಂದು ಹಸು ಬಂತು. ಬಂತೆ ಬಂತೆ ಅಂದ್ರೆ ನೀರು ಕೊಟ್ಟು ಕಳುಹಿದೀಯಾ? ಇಲ್ಲ ಇಲ್ಲ, ಪೂಜೆ ಮಾಡದೆ ಹೋಗಿದ್ದೀರಲ್ಲ ಗೋಮಾತೆ ಬಂದಳೆ ಅಂತ ಕೇಳಿದೆ. ಬಂದದ್ದೇನೋ ಸರಿ ಮಗು, ನಾನು ಮುಟ್ಟಿದೊಡನೆಯೇ ಧಪ್ಪನೆ ಭೂಗತವಾಗಿ ಆ ಹಸು ಬಿದ್ದು ಹೋಯ್ತಲ್ಲ, ಸತ್ತು ಹೋಯ್ತಲ್ಲ. ಪಂಚಮಹಾಪಾತಕಗಳಲ್ಲಿ ಗೋಹತ್ಯಾ ದೋಷವೆಂಬುದು ಬಹಳ ದೊಡ್ಡದು. ಹೀಗೆ ಹೇಳಿದ್ರು, ಅಣ್ಣಯ್ಯ ಅಣ್ಣಯ್ಯ ಮಹಾಪರಾಧ, ಶಾಂತಂ ಪಾಪ, ಗೋಪಾಲಕರಾದ ನಾವು ಹೀಗೆ ಮಾಡಬಹುದೇ ಅಂತ ಕೃಷ್ಣ ಮತ್ತಿಷ್ಟು ನಟನೆ ಮಾಡಿದ. ಹೋಗಲಿ, ರಾಜಕೀಯ ಕಾರ್ಯದಲ್ಲೇ ತನ್ಮಯನಾದ ನನಗೆ ಶಾಸ್ತ್ರ ತಿಳಿದಿಲ್ಲ, ಶಾಸ್ತ್ರದಲ್ಲಿ ಏನು ಹೇಳ್ತದೆ ಪ್ರಾಯಶ್ಚಿತ್ತ. ಕೃಷ್ಣ ಶಾಸ್ತ್ರ ನೋಡಿದವರು ಹಾಗೆ ಆ ಪುಸ್ತಕ ಈ ಪುಸ್ತಕ ಮಗಚಿ ಹಾಕಿ ಆಮೇಲೆ ಹೇಳ್ತಾನೆ.

ತೀರ್ಥಯಾತ್ರೆ ಮಾಡಬೇಕು, ಅಖಂಡ ಭಾರತ ಯಾತ್ರೆ, ಎಲ್ಲ ತೀರ್ಥದಲ್ಲಿ ಮುಳುಗಬೇಕು, ಗೋದಾನ, ಭೂದಾನ, ಸುವರ್ಣದಾನ ಬ್ರಾಹ್ಮಣರಿಗೆ ಮಾಡಿ ಮರಳಬೇಕು. ಇದರಿಂದಲೇ ಈ ಗೋಹತ್ಯಾ ದೋಷ ಪರಿಹಾರ ಎಂದೊಡನೆ ಇನ್ನಿಲ್ಲಿದ್ದು ಫಲವಿಲ್ಲ ಅಂತ ಶಿವಶಿವ ತೀರ್ಥಯಾತ್ರೆ ನನ್ನ ಪಾಲಿಗೆ, ಮೂರಕ್ಷಿಣಿ ಸೇನೆ ಕೌರವನ ಸೇವೆ ಮಾಡಲಿ ಎಂದೆನ್ನುತ್ತಾ ಬಲರಾಮಣ್ಣ ಅತ್ತ ಹೋದ. ಹೋದೊಡನೆಯೇ ಮುಕುಂದ ತನ್ನ ಬೆವರನ್ನು ಒರೆಸಿಕೊಂಡು ಸಂತಸದಿಂದ ಪಾರ್ಥನ ಬಳಿಯಲ್ಲಿ ತಾಂಬೂಲ ಸ್ವೀಕಾರ ಮಾಡುತ್ತಾ ಸರಸವಾಡಿದ. ಮತ್ತು ಒಂದು ಪರೀಕ್ಷೆ ಅರ್ಜುನನಲ್ಲಿ ಗೈದ. ಹೇ ಮರುಳೆ ಪಾರ್ಥ, ಇದೆಂಥ ಕೆಲಸ ನೀನು ಮಾಡುವಿ?

ಎಲ್ಲಾದರೂ ಉಂಟೆ. ಈಗ ಪಾರ್ಥ ಒಳಗಡೆ ಖಡ್ಗ, ಆ ಖಡ್ಗವನ್ನು ಇಡುವ ಚೀಲಕ್ಕೆ ಒರೆ ಅಂತ ಹೇಳ್ತಾರೆ. ಇದೆರಡರೊಳಗೆ ಯಾವುದು ಬೇಕು ಅಂತ ಯಾರನ್ನಾದರೂ ಕೇಳಿದರೆ ಚಾಣಾಕ್ಷರಾದವರು ಏನು ಮಾಡ್ತಾರೆ, ಖಡ್ಗ ಬೇಕು, ಅದು ಇಡುವ ಚೀಲ ಬೇಡ ಅಂತ ಹೇಳಿಯಾರ. ಆದರೆ ಮೂಢರಾದ ನೀನು ಮಾಡಿದ ಕೆಲಸ ಏನು? ದುರಧೀರರಾದ ಬಲರಾಮ ಆ ಮೂರಕ್ಷೋಹಿಣಿ ಎದುಸೇನೆ ಎಂಬ ಖಡ್ಗವನ್ನು ಬಿಟ್ಟು ಏನೂ ಪ್ರಯೋಜನಕ್ಕೆ ಬಾರದ, ಸುದರ್ಶನ ಚಕ್ರ ಕೂಡ ಹಿಡಿಯಬಾರದು ಎಂತೆಂಬುದಾಗಿ ಕೌರವ ಬಂದು ಕೇಳಿ ಹೋಗಿದ್ದಾನಲ್ಲ. ಹಾಗಾದರೆ ಅಂತಹ ಒರೆಯನ್ನು, ಏನೂ ಪ್ರಯೋಜನಕ್ಕೆ ಬೀಳದೆ ಇರುವ ನನ್ನನ್ನು ನೀನೀಗ ದೇವರು ಅಂತ ತಿಳ್ಕೊಂಡು ನಿನ್ನ ಪಕ್ಷಕ್ಕೆ ಅಂಗೀಕರಿಸಿಕೊಂಡೆಯಲ್ಲ ಎಂತಂದ್ರೆ ಅರ್ಜುನ ಹೇಳ್ತಾನೆ, ಸ್ವಾಮಿ

ಕೂಡ ನೀವು ಒಡೆಯರು ಇಡೀ ಜಗತ್ತಿಗೆ, ಪಾಂಡುರಂಗ ದೇವರು, ಶ್ರೀಕೃಷ್ಣ ದೇವರು. ಇದರಿಂದ ನೀನು ಯಾರು ಎಂಬುದು ಸಂಪೂರ್ಣ ಜ್ಞಾನ ನಿನ್ನ ಅನುಗ್ರಹದಿಂದ ನನಗೆ ಬಂದಿದೆ. ಸಾಮಾನ್ಯರಿಗೆ ಅದು ತಿಳಿಯದು. ಹೇ ಪಂಕಜನಾಭ, ಈಗ ನಿನ್ನ ಬಳಿಯಲ್ಲಿ ಒಂದೇ ಒಂದು ವಿನಂತಿ ಉಂಟು.

ನನ್ನ ಸಾರಥಿತನವನ್ನು ಕೈಗೊಂಡು ನನಗೆ ಜಯವಾಗುವಂತೆ ಮಾಡಬೇಕಲ್ಲ ಎಂದಾಗ ದೇವರು ಸಿಟ್ಟಾದವರಂತೆ ನಟಿಸಿ, ಏನೆಂದೆ ನಾ ನಿನ್ನ ಸೇವಕನೋ, ಮರುಳೆಲ ಮಾನ ಹೀನರ ಮಾತ ಪೇಳ್ದೆ, ಮಾನ ನಿಧಿ ಬಲರಾಮ ಏನ ಹೇಳುವನೋ, ಇಂತ ಹೀನ ನುಡಿಯನು ಹೇಳ್ದೆ ಎಲ್ಲ. ನಮ್ಮ ಅಣ್ಣ ಇರ್ಬೇಕಾಗಿತ್ತು ಈಗ, ನಿನ್ನ ಕೊರಳಿ ಕೈ ಹಾಕಿ ದಬ್ಬಿ ಬಿಡ್ತಿದ್ದ. ಪರಮೇಶ ಸುಪ್ರೀತ ಪಂಕಜೋದ್ಭವ ತಾತ ಸುರಪಾಲ ನಮಿತ ಶ್ರೀನಾಥ ಅಂತ ಹೇಳಿ ಕೊನೆಗೆ ದೇವ ದೇವ ಭಾವ ಭಾವ ನನ್ನ ಬಂಡಿ ಹೊಡಿ ಬಂಡಿ ಭೋವ ಅಂತ ಕರೆಯುವುದು.

ಕರುಣಾ ಕವಚ ನಿಮ್ಮ ಪಾಲಿಗೆ ಕೊಟ್ಟದ್ದಿದ್ರೆ ಕೊನೆಗೆ ನೀನು ಹೇಳಿದ್ದು ನನ್ನ ಬಂಡಿ ಹೊಡಿ ಅಂತಲೋ. ಇದು ನ್ಯಾಯವಾದ ಒಮ್ಮೆ ಸಹ ಇರಿಸಿದೇನಾ ಹೆಮ್ಮೆ.

ಸುಭದ್ರೆಯ ಪತಿ ಎಂಬುದಕ್ಕಾಗಿ ಇಲ್ಲಿಯ ತನಕ ಸೇರಿಸಿದೆ. ಇನ್ನೊಮ್ಮೆ ಹೇಳಿದೆಯೋ ಜೋಕೆ ಎಂದೊಡನೆ ಕಪಟ ನಾಟಕನ್ನು ಗೈದ ಮುನಿಸಿನ ಚೇಷ್ಟೆ ನಿಜವಾದ ಸಿಟ್ಟೆಂಬುದಾಗಿ ಭ್ರಮಿಸಿ ಪಾದ ಕಟ್ಟಿಕೊಂಡು, ಅಯ್ಯೋ ತಾಯಿ ತಂದೆಗಳಿಲ್ಲದ ತಬ್ಬಲಿಗಳು ನಾವು, ಶರಣು ಬಂದವರು, ಉದ್ಧಾರ ಮಾಡು ರಂಗ ಶ್ರೀರಂಗ ಅಂತ ಪುನಃ ಪುನಃ ಪಾತ್ರ ಬೇಡಲು ದೇವರು ಅವನ ಭಕ್ತಿಗೆ ಪ್ರೀತರಾಗಿ ಎನಲು ನಗು ತೆತ್ತಿದನು.

ಭೃತ್ಯವರ್ಗದಲ್ಲಿ ತನಗೆ ಅಹಂಕೃತಿ ಇಲ್ಲ, ವೈರೋಚನೆಯ ಪಡಿಹಾರಿಕೆ.

ಹೀಗೆ ಪಾರ್ಥನ ಮನೆಯ ಬಂಡಿಯ ಬೋವನಾಗಿ ಧರ್ಮರಾಜನಿರುವ ಉಪಪ್ಲವ ನಗರಕ್ಕೆ ಬಂದು ಈಗ ಸಂಧಾನಕ್ಕಾಗಿ ನಾವು ಹೋಗ್ತೇವೆ. ಅಲ್ಲಿ ಏನೇನು ಹೇಳಬೇಕು ಅನ್ನುವುದನ್ನು ನೀವೆಲ್ಲ ಸ್ವಲ್ಪ ಹೇಳಬೇಕಲ್ಲ ಎಂದಾಗ ಭೀಮಸೇನ ಹೇಳಿದ, ಎಲ್ಲವೋ ಕಂಸಾಂತಕನೆ ಆ ಖಳ ದುರ್ಯೋಧನನೊಡನೆ ಕೊಳುಗುಳದೆತ್ತವ ಬಲಿದು

ಸಂಧಾರಕ, ಸಂಧಾರಕ್ಕಾಗಿ ಹೋಗಬೇಡ. ಯಾವನು ತೊಡೆ ತಟ್ಟಿಕೊಂಡು ನನ್ನ ಅರಸಿಯಾದ ದ್ರೌಪದಿಯನ್ನು ಕುಳಿತುಕೋ ಅಂತ ಕರೆದನೋ, ಇನ್ನೂ ಕೆಲ ಕಾಲ ಚೆನ್ನಾಗಿ ಎಣ್ಣೆ ಹಚ್ಚಿಸಿ ಸ್ನಾನ ಮಾಡಿ ಬೆಣ್ಣೆ ತಿಂದು ಆ ತೊಡೆಗಳನ್ನು ಬಲಿಷ್ಠವಾಗಿ ಬೆಳೆಸಬೇಕಂತಲೂ ನನ್ನ ಗದೆ ಆ ತೊಡೆಯ ಮೇಲೆ ಕುಳಿತುಕೊಳ್ಳುವುದಕ್ಕೆ ಸಿದ್ಧವಾಗಿದೆ ಅಂತ ನಾನು ಹೇಳಿದ್ದೀನಿ ಅಂತ ಹೇಳು. ಹಾಗೆಯೇ ಅರ್ಜುನಾದಿಗಳು, ನಕುಲ ಸಹದೇವರು ಅರ್ಜುನ ಕರ್ಣನಿಗೆ, ನಕುಲ ಸಹದೇವರು ಆ ಶಕುನಿಗೆ ಎಂಬ ಕ್ರಮದಿಂದ ವಾರ್ತೆ ಹೇಳಿ ಕಳುಹಿದ್ರೆ, ಧರ್ಮರಾಜ ಯಾವಾಗಲೂ ಧರ್ಮರಾಜನೇ. 5 ಊರುಗಳು ಸಾಕು, 5 ಊರು ಕೊಡಲಾರನಾದರೂ 1 ಊರಾದರೂ ಸಾಕು. ಕೊನೆಗೆ ಒಂದೇ ಮನೆಯಲ್ಲಿ 5 ಜನ ನಿಲ್ಲಬೇಕು ಅಂತವನು ಹೇಳಿದರೆ ಅದಕ್ಕೂ ನಾವು ಸಿದ್ಧರು ಅಂತ ತಿಳಿಯಪಡಿಸಿ ಹೊರಡುವ ಕೃಷ್ಣನ ಬಳಿಗೆ 13 ವರ್ಷದಿಂದ

ಇಂದ ಎಣ್ಣೆ ಕಾಣದ ಕೂದಲಿಂದ ಒಡಗೊಂಡ ಪಾಂಚಾಲಿಯು ಬಂದು ಕೃಷ್ಣಾಸಂಧಾನಕ್ಕೆ ನೀನು ಹೋಗಬಹುದೇ ಅಂತಂದ್ರೆ, ದೇವಕಿಯ ಮೇಲಾಣೆ ವರ ವಸುದೇವನಂಗ್ರಿಗಳಾಣೆ ಮನ್ಮಥ ದೇವನಾಣೆ ನಿಧಾನವನು ಕೇಳಬಲೆ ನಿನ್ನಾಣೆ. ತಂಗಿ, ಈ ನಿನ್ನ ಕೆದರಿದ ಕಬರಿ ಉಂಟಲ್ಲ, ಇದಕ್ಕೆ ದುಶ್ಯಾಸನನ ರಕ್ತವೆಂಬ ಎಣ್ಣೆ ಹಾಕಬೇಕು ಅಂತ ನಮಗೆ ಗೊತ್ತಿದೆ. ನಾವು ಸಂಧಿಯ ನೆವದಲ್ಲಿ ಅವಧಿರ ಭಾವವನ್ನು ಕಲಿ ಮಾಡಿ ಕೋಪವತೀವಿ ಸಂಧಿಯ ಮುರಿದು ಬಹೇನ್ ಇದ ನಂಬೂ ನೀನೆಂದ ಅಂತ ಕರತಟ್ಟಿ ಭಾಷೆ ಕೊಟ್ಟು ದ್ರೌಪದಿಗೆ ಕೃಷ್ಣ ವಿದುರಣಾಲಯದಲ್ಲಿ ಪದುಳದಿಂದ ಕೊಂಡ ಕೊಂಚ ದುಗ್ಧವನ್ನೇ ಅಭಿಷೇಕವಾಗಿಸಿ ಅರಮನೆಗೆ ಬಂದಾಗ ಸೊಕ್ಕಿನಿಂದ ಕುಳಿತ ಕೌರವನನ್ನು ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ ಧಾರಿಣಿಯ ಒತ್ತಿದ ರುಂಗುಟದ ತುದಿಯಿಂದ ನಸು ನಗುತ ಮಣಿಮಯದ ಕಾಂಚನದ ಪೀಠದ ಗೊಣಸು ಮುರಿದು ಮೇಲೆ ಸುರಸಂದಣಿಯು ಹಾಯನೆ ಕವಿದು ಬಿದ್ದರು ಹರಿಯ ಚರಣದಲ್ಲಿ. ಆಮೇಲೆ ಊರು ಕೊಡು, ಐದು ಊರು ಕೊಡು, ಐದು ಮನೆ ಕೊಡು ಎಂಬಿತ್ಯಾದಿ ನುಡಿಗಳನ್ನು ಕಪಟವಾಗಿ ನುಡಿದರೆ ಕೌರವ ಹೇಳಿದ ಇದು ಯಾವುದಕ್ಕೂ ನಾನು ಒಪ್ಪುವವನಲ್ಲ. ಆ ಪಾಂಡವರು ನಮ್ಮಲ್ಲಿಗೆ ಯುದ್ಧಕ್ಕೆ ಬರಲಿ, ಗೋಪಾದ ಊರುವ ಸ್ಥಳ ಸುಚ್ಚಗ್ರ ಸ್ಥಳವನ್ನು ಕೂಡ ಯುದ್ಧ ಮುಖೇನವೇ ಹೊರತು ಸುಮ್ಮನೆ ಕೊಡತಕ್ಕಂಥವ ನಾನಲ್ಲ. ಹಾಗೇನಾದರೂ ನಾನು ಮಾಡಿದನಾದರೆ ಮೋಕ್ಷ ಲಕ್ಷ್ಮಿಯ ಕುಚಾಂಗನಕ್ಕೆ ಕರಕೊಡುವ ಸೌಭಾಗ್ಯವನ್ನು ಕಳಕೊಂಡೇನು, ಯುದ್ಧದಲ್ಲಿಯೇ ನನ್ನ ಪಾಲಿಗೆ ಸಿದ್ಧಿ ಅಂತೆಂಬುದಾಗಿ ನುಡಿದು ಕಟ್ಟಿರಿ ಕೃಷ್ಣನನ್ನು ಅಂತ ಅಪ್ಪಣೆ ಕೊಟ್ಟರೆ ಆ ಇಡೀ ಸಭೆ ಕೃಷ್ಣಮಯವಾಯಿತು. ಎಲ್ಲ ಕಡೆಯಲ್ಲಿಯೂ ಕೃಷ್ಣನೇ ಕಾಣಿಸಿ ಧೃತರಾಷ್ಟ್ರನಿಗೆ ದಿವ್ಯಚಕ್ಷುವನ್ನು ಕರುಣಿಸಿ ತನ್ನ ವಿಶ್ವರೂಪವನ್ನು ತೋರಿ ಸಂಧಾನದ ನೆಪದಿಂದ ಹೋದ ಪರಮಾತ್ಮ, ಗ್ರಾಮಗಳನ್ನು ಬೇಡುವ ನೆಪದಿಂದ ಹೋದವ ಸಂಗ್ರಾಮಗಟ್ಟಿಕೊಂಡು ಮರಳಿದನೆಂಬಲ್ಲಿಗೆ ಈ ಕೃಷ್ಣ ಸಂಧಾನ ಸಂಗ್ರಾಮವಾದ ಪುಣ್ಯ ಚರಿತ್ರೆಯನ್ನು ಇಲ್ಲಿ ಮುಕ್ತಾಯ ಮಾಡಲಾಗ್ತದೆ.

ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ ಶ್ರೀಕೃಷ್ಣ ಸಂಧಾನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಾಯ ಚಿತ್ರದ ಗೀತೆ, ಪ್ರವೀಣ್ ಭರದ್ವಾಜ್ ಅವರ ರಚನೆಗೆ ಸಂಗೀತ ನೀಡಿರುವವರು ಅನು ಮಲ್ಲಿಕ್.

ಚಿತ್ರ ಕ್ಯೂಂಕಿ. ಹಾಡಿರುವ ಗಾಯಕ ಜೋಡಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಸಂಜಯ್ ಛೇಲ್ ಅವರದು. ಸಂಗೀತ ನೀಡಿರುವವರು ಹಿಮೇಶ್ ರೇಷ್ಮಿಯಾ.

ಆನಂದರಾಜ್ ಆನಂದ್ ಅವರ ಸಂಗೀತದಲ್ಲಿ ನೇಹಾ ಭಾಸಿನ್ ಅವರ ರಚನೆಯನ್ನು ಹಾಡಿದ್ದಾರೆ ಸೋಮೇಶ್ ಮಾಥುರ್. ಚಿತ್ರ ಬುಲೆಟ್.

ಕಹಿ ಪ್ಯಾರ್ ನಾ ಹೋ ಜಾಯೆ ಈ ಚಿತ್ರಕ್ಕಾಗಿ ಕಮಲ್ ಖಾನ್ ಹಾಗೂ ಸುನೀತಾ ರಾವ್ ಅವರು ಹಾಡಿರುವ ಸುಧಾಕರ್ ಶರ್ಮಾ ಅವರ ರಚನೆ, ಸಂಗೀತ ನೀಡಿರುವವರು ಹಿಮೇಶ್ ರೇಷಮಿಯಾ.

ಮೈ ಬ್ರದರ್ ನಿಖಿಲ್ ಚಿತ್ರದ ಯುಗಳಗೀತೆಯನ್ನು ಹಾಡಿದ್ದಾರೆ. ಲಕ್ಕಿ ಅಲಿ ಹಾಗೂ ಸುನಿಧಿ ಚೌಹಾಣ್, ನಿಧಾ ಫಾಜಿಲ್ ಅವರ ರಚನೆಗೆ ಸಂಗೀತ ನೀಡಿರುವವರು ವಿವೇಕ್ ಫಿಲಿಪ್.

ವಿಶಾಲ್ ಶೇಖರ್ ಸಂಗೀತದಲ್ಲಿ ಗೋಲ್ಮಾಲ್ ಫನ್ ಅನ್ಲಿಮಿಟೆಡ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶೇಖರ್ ರವ್ಜಿಯಾನಿ ಹಾಗೂ ಸ್ನೇಹಾ ಪಂತ್. ಸಾಹಿತ್ಯ ವಿಶಾಲ್ ದದ್ಲಾನಿ ಅವರದು.

ಹಿಮೇಶ್ ರೇಷಮಿಯ ಅವರ ಸಂಗೀತ ನಿರ್ದೇಶನದಲ್ಲಿ ಸಮೀರ್ ಅವರ ಗೀತೆಯನ್ನು ಹಾಡಿದ್ದಾರೆ ಶಾನ್ ಹಾಗೂ ಸುನಿಧಿ ಚೌಹಾಣ್. ಚಿತ್ರ ಕೋಯಿ ಆಪ್ಸಾ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा, और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा, और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್ ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾನಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ

ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಝೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ, ಹೀಗೆ ಬದುಕು ಸಾಕ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕ್ಕೆ, ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
1: ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರಲಿಲ್ಲ. 18ನೇ ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡು ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18ನೇ ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23ನೇ ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆಯೊಳಗೆ ಎಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನು ಫೋಕಸ್ ಮಾಡಿದೆ.

0: ಸೊ ಮಗಳು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನು ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕೋಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನು ಶುರು ಮಾಡಿದೆ.
1: ಟೈಮ್ ಕನ್ಸ್ಟ್ರೇಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದು ಎರಡು ಕೆಲಸ ಮಾಡುವಷ್ಟೊತ್ತಿಗೆ ನಮಗೆ ಹಬ್ಬ ಸುಸ್ತು ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಮತ್ತೆ ಈ ಎಲ್ಲ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಹೌದು ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಲ್ವಾ ಬದುಕು. ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸೋಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ? ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತು ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತು ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಮ್ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡಿದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನು ನೋಡಿಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನಗೆ ಯಾರು ಸಿಕ್ಕಿದ್ರೆ ಇವಾಗೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಲಿಸಿದ್ರೆ ಸಡನ್ನಾಗಿ ಮಕ್ಕಳು ಅಮ್ಮ ನೋಡು ನಿನ್ನ ಫ್ರೆಂಡ್ ಅಂತಾರೆ, ಯಾರನ್ನಾದರೂ ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನಗೇನೋ ಸ್ಪೆಷಲ್ ಅನ್ನಿಸುತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನು ಕಲ್ಪಿಸ್ಕೊಡ್ಬೇಕು. ಯಾರೂ ನಿರಾಶವಾದಿಗಳಾಗಬಾರ್ದು. ಕಷ್ಟಗಳು ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತೆ. ಸೊ ಅಷ್ಟಕ್ಕೇ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮಗಿಲ್ಲ ಅಂತ ಭಾವಿಸ್ತೇನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನು ಸಹಾಯ ಆಗತ್ತೆ ಅಂದರೆ, ಒಂದೆರಡು ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದು ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತೆ ನಮ್ಮ ಬದುಕೆ ಸುಲಭ.
1: ಇವರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ಲದೆ ಇರುವಂತವ್ರು ಊರಿಂದ ಊರಿಗೆ. ಅವರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು, ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ, ಯಾವ

0: ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ.
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದರ ಬಗ್ಗೆ ಏನಾದರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
0: ಹಾ ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನು, ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನು ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದು ಹೆಣ್ಮಗಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದೆ ನಾನು. ಒಂದು ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾರೆ. ಅಂಥವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂಥೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು, ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿ ಅವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದು ಏನೋ ಯಾರಿಗೋ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದ್ರು ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗೆ ಅದು ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತಾ ತುಂಬಾ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದು ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದ್ದು ಅಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತಾ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ, ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡೋದು, ಹಾಗೆಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು, ಸ್ಪೂನು, ಕುಕ್ಕರು, ಆ ತರದ್ದು. ಮಕ್ಕಳಿಗೆ ಈಗ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್, ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗೆ ಅಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗೆ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗೆ ಬರುತ್ತೆ ಲೈಕ್ ಕೂತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು,
1: ಅಬ್ಸರ್ವೇಷನ್,
0: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೇನಾದ್ರು ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ, ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲಿ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು, ನಿಮ್ಮ ಬದುಕ ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಆ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ, ಸೊ ನೀವು ಶುರು ಮಾಡಿ. ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.

0: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
1: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದಾಳೆ ತಮ್ಮನ ಮಗಳು, ಮಣ್ಣ ಯಾವಾಗ ಕಾಲ್ ಮಾಡೋರು ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ಕೆ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
0: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಕನಸುಗಳು, ಗುರಿಗಳನ್ನ ಇಟ್ಕೊಂಡಿದ್ದೀರಾ?
1: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
0: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದರೆ ಏನು ಮಾಡೋದು, ಬೇರೆಯವ್ರು ಏನು ಆಡ್ಕೋತಾರೆ, ಹೀಗೆಲ್ಲ ಡೌಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂಥದ್ದು. ಬಟ್ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅವರಿಗೆ?
1: ಖಂಡಿತ ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನು ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನು ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡಬೇಕು, ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು.
0: ಇಷ್ಟೆಲ್ಲ ಹವ್ಯಾಸಗಳನ್ನು ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಜೋ?
1: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನಗೆ, ಇನ್ನು ಏನಾದರೂ ಮಾಡಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
0: ಓಕೆ, ಯಂಗ್ ಏಜ್ ಅಲ್ಲಿ ಏನೇನು ಸಾಧ್ಯ ಆಗಿಲ್ಲ ನಿಮಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
1: ಖಂಡಿತ.
0: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತಹ ಅತ್ಯಂತ ದೊಡ್ಡ ಪಾಠ,
1: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿ ಎದ್ದು ಕರಳು ಇರತ್ತಲ್ಲ, ಕೋಳಿ ಎದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
0: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿ ಅವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
1: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ, ಈಗ ನನ್ನ ಬದುಕು ನನಗೆ ಸ್ಫೂರ್ತಿ ಆಯ್ತಲ್ಲ. ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನು ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮ ಒಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವುದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿಯಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನು ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನು ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
0: ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನು ಪ್ರೀತಿ ಮಾಡಬೇಕು
1: ಖಂಡಿತ
0: ಆ ಲೆವೆಲ್ಗೆ.
1: ಹೌದು
0: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
1: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿ

0: ಕಡೆ ಎಲ್ಲ ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ, ನೀವು ಆಭರಣಗಳನ್ನ ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ. ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ, ತುಂಬಾ ಸುಲಭದ್ದು. ಯಾರು ಕಲಿಯಬಾರ್ದು, ಕಲಿಯಕ್ ಆಗಲ್ಲ, ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನ್ ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ, ಆಗಿನ ಕಾಲದಲ್ಲೆಲ್ಲ ಹುರುಳಿ ಕಾಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಏನು ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ, ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ, ಗೊಬ್ಬರ ಹಾಕಿ, ಮತ್ತೆ ಚಿಗುರಿಸಿ, ಪ್ರತಿಯೊಬ್ಬರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೆ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತ, ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನ ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ, ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರ ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೇನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ, ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟು ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ, ಸೊ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ, ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ, ಈಗ ನೀವು ಹೇಳಿದ್ರಲ್ವಾ ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೆ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ, ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ, ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನೋ ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 12:30.
1: ಆಕಾಶವಾಣಿ ಮಂಗಳೂರು.

0: ಮಂಚಕ್ಕೆ.
1: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
1: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
0: ಕಾಣಿಕೆ
1: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ಮರೆತು ಹೋಯಿತೆ ನನ್ನ ಯಹಾಜರಿ.
1: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
4: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560000. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ ಈ ಪ್ಯಾಲಿಯೇಟಿವ್ ಕೇರ್ ಅಂತಂದ್ರೆ ಏನು?
2: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಮ್ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದೇ ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೊಡುವಂಗೆ, ಅಂದ್ರೆ ಪ್ರೊಟೆಕ್ಟಿವ್ ಕೋಟ್ ಕೊಡುವಂತ ನಮ್ಮ ಪೇಷಂಟ್ಸಿಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆಗಳಿರ್ಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ. ಸೊ ಇದನ್ನ, ಈ ಜೀವನದ ಗುಣಮಟ್ಟವನ್ನು ನಾವು ಹೇಗೆ ಉತ್ತಮವಾಗಿ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಾವು ಪ್ಯಾಲಿಯೇಟಿವ್ ಕೇರ್ ಮುಖಾಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕ್ಯಾನ್ಸರ್ ಕಾಯಿಲೆ ತಗೊಂಡ್ರೆ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೇಹದ ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸಿಗೆ ಯಾಕೆ ನನ್ಗೆ ಬಂದಿದೆ ಇದು, ಇವಾಗ ನನ್ನ ಜೀವನದ ಅರ್ಥ ಏನು, ಆ ಥರ ಪ್ರಶ್ನೆಗಳು ಹುಟ್ಟುವಂಥದ್ದಿರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡೋಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗೋಕ್ಕಾಗಲ್ಲ, ಅದರಿಂದ ಆಗುವಂಥ ಡಿಸ್ಟ್ರೆಸ್ಸನ್ನು ನಾವು ಸೋಷಿಯಲ್ ಡಿಸ್ಟ್ರೆಸ್, ಮತ್ತು ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನು ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟಿಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಸೊ ಪ್ಯಾಲಿಯೇಟಿವ್ ಕೇರಲ್ಲಿ ಇನ್ನೊಂದು ಫೋಕಸ್ ಅಂದರೆ, ಯೂಶ್ವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದರೆ ಅದನ್ನು ಕಂಪ್ಲೀಟ್ ಗುಣಮುಖ ಮಾಡುವಂಥದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದರೆ ಮೇಯ್ನ್ ಪೇಷಂಟನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದಿರ್ಬೋದು, ಅದನ್ನು ತುಂಬ ಮುಖ್ಯ. ಯಾಕಂದರೆ ಫ್ಯಾಮಿಲಿ ಈಸ್ ದ ನಿಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳ್ಬೋದು ಮೋಸ್ಟ್ ಆಫ್ ದ ಟೈಮ್. ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು ಒಂದು ತಿಂಗಳದ್ದು ಎರಡು ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದು ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂಥದ್ದಿರುತ್ತೆ. ಸೊ ಬೋತ್ ಪೇಷಂಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರಲ್ಲಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು, ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
2: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಹೊಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದರೆ ಪೇಷಂಟಿಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದಮೇಲೆ ಆ ಟೈಮಿಂದ ಸ್ಟಾರ್ಟ್ ಆಗುವಂಥದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ಮ ಡಿಸೀಸ್ ಟ್ರಾಜೆಕ್ಟ್ರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮಲ್ಲಿ, ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದರೆ ಕಾಯಿಲೆ ಅಡ್ವಾನ್ಸ್ ಆಗಿರುವಂಥ ಟೈಮಲ್ಲಿ, ಅಥವಾ ಕಾಯಿಲೆ ತುಂಬ ಮುಂದೆ ಹೋಗಿ ಸ್ಟೇಜ್ 4 ಎಂಡ್ ಆಫ್ ಲೈಫ್ ಟೈಮಲ್ಲಿ ನಮ್ಮ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನೂ ನಮ್ಮ ರೋಲ್

0: ಇರುತ್ತೆ. ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಫ್ಯಾಮಿಲಿಗೆ ಕೊಡುವಂಥದ್ದು. ನೀವು ಕೇಳಿರಬಹುದು, ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ಗೆ ಮಾತ್ರ

0: ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂಥದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
0: ಅಂದರೆ ನಾವು ಮೋಸ್ಟ್ ಪ್ರಾಬಬ್ಲಿ ಕೇಳೋದು ಕ್ಯಾನ್ಸರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆ ಥರ ಅಲ್ಲ. ಯಾಕಂದರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದರೆ ಸ್ಟ್ರೋಕ್ ಮತ್ತು ನರದ ಕಾಯಿಲೆ, ಇವಾಗ ಅಲ್ಝೈಮರ್ಸ್ ಇರ್ಬೋದು, ಮತ್ತು ಕಿಡ್ನಿ ಸಮಸ್ಯೆ ಇರುವಂಥದ್ದು, ಹೃದಯ ಸಮಸ್ಯೆ ಇರುವಂಥದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂಥದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದರೆ ಇದರಲ್ಲೂ ನೋವಿರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು, ಇದರಿಂದ ಯಾಕಂದರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರ್ಬೋದು, ಮತ್ತು ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರ್ಬೋದು ಈ ಥರ, ಮತ್ತು ಸ್ಪಿರಿಚುವಲ್ ಡಿಸ್ಟ್ರೆಸ್ಸು, ಈ ಥರನೂ ಇದರಲ್ಲಿ ಕಾಣುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಕ್ಯಾನ್ಸರಿಗಿಂತ ಜಾಸ್ತಿ ಆ್ಯಕ್ಚುಲಿ ನೋಡಿದರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನುವಂತಹ ಒಂದು ಭಾವನೆ ಇರ್ತದೆ. ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣುತ್ತೆ, ಪೇಷಂಟ್ಸ್ ಅದನ್ನು ಎಕ್ಸ್ಪ್ರೆಸ್ಸು ಮಾಡ್ತಾರೆ. ಬಟ್ ಒಂದೊಂದು ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮಗೆ ಗೊತ್ತಾಗೋದೇನೆಂದರೆ ಮನಸ್ಸಿನ ನೋವು ದೇಹ ನೋವಿಗಿಂತ ಜಾಸ್ತಿ ಇರುವಂಥದ್ದು. ಅಂದರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದರೆ ಹೆದರಿಕೆ, ಅಂದರೆ ನನಗೆ ಏನಾದರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನನಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಅಂದರೆ, ಅದರಿಂದ ಆಗುವಂಥ ನೋವು. ಸೊ ಅದು ಸೋಷಿಯಲ್ ಪೇನ್. ಮತ್ತು ಸ್ಪಿರಿಚುವಲ್ ಪೇನ್, ನಾನು ಹೇಳ್ದಂಗೆ ಅಂದರೆ ಇವಾಗ ನಾನು ಯಾಕಾದರೂ ಇಲ್ಲಿ ಬಂದಿದ್ದೀನಿ, ಯಾಕಾದರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ನೋವನ್ನು ನಾವು ಆ್ಯಕ್ಚುಲಿ ಅಸೆಸ್ ಮಾಡಬೇಕು, ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರ್ಬೋದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರ್ಬೋದು, ಅಥವಾ ಸೈಕೊಲಾಜಿಕಲ್ ಪೇನ್, ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂಥದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂಥದ್ದ ಅಥವಾ ಹೇಗೆ ಅವರು ಅದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸಿಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ, ಸ್ವಲ್ಪ ಪೇಷಂಟ್ಸಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದರೆ ಮಾತ್ರ ಪೇಷಂಟ್ಸ್ ಬರ್ತಾರೆ. ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬೋದು, ಬೇರೆಯೂ ಎಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂಥದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ಗಳು ದೇಹದ ಸಮಸ್ಯೆ, ಅದರದ್ದು ಇವಾಗ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಹಂಗೆ ನರ್ಸಸ್ಸು ತುಂಬ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದರೆ ಪೇಷಂಟ್ಸಿಗೆ ಮಾತ್ರೆ ಕೊಡೋದಿರ್ಬೋದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟಿಗೆ ಹೆಂಗೆ ಕೇರ್ ತೊಗೋಬೇಕು ಅಂತ, ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ಗೆ ಎಜುಕೇಷನ್ ಕೊಡುವಂಥದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲು ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ಸೋಷಿಯಲ್ ವರ್ಕರ್ಸ್, ಏನಾದರೂ ಸೋಷಿಯಲ್ ಇಶ್ಯೂಸ್ ಇರುವಂಥದ್ದು ಅವರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸು, ಮತ್ತು ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಷಿಯಲ್ ಇಶ್ಯೂಸು, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆ ಥರ ಒಂದೊಂದ್ಸತಿ ಅದಕ್ಕೆ ರಿಲೀಜಿಯಸ್ ಕನೆಕ್ಟು ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರೋಂಗೆ ಯಾವುದಾದ್ರು ರಿಲೀಜನ್ ಅಥವಾ ಯಾವುದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದರೂ ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸು ಇರ್ತಾರೆ ಈ ಟೀಮಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು, ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ, ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು, ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತೇ ಬೇರೆ ಅವರಿಗೆ, ಅದು ಎದುರಿಸಕ್ಕೆ ಸಾಧ್ಯ ಅಂತ ಒಂದು ಸ್ಟ್ರೆಂತ್ ಬರುತ್ತೆ ಅವರಿಗೆ. ಸೊ ಕುಟುಂಬದ್ದು ರೋಲ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರ ಆರೈಕೆ ಇರ್ಬೋದು, ಅವರು ನ್ಯೂಟ್ರಿಷನ್ ನೋಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಿರ್ಬೋದು, ಸೈಕೊಲಾಜಿಕಲ್ ಸಪೋರ್ಟ್ ಕೊಡೋದಿರ್ಬೋದು, ಅದರಲ್ಲಿ ತುಂಬ ಹ್ಯೂಜ್ ರೋಲ್ ಪ್ಲೇ ಆಗುತ್ತೆ. ಸೇಮ್ ಟೈಮ್ ನಾವು ಕೇರ್ ಗಿವರ್ಸ್ ಅಥವಾ ಕೇರ್ ಪ್ರೊವೈಡರ್ಸ್ ಏನಿರ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾಕಂದರೆ ಕಂಟಿನ್ಯೂಸ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ, ಕಂಟಿನ್ಯೂಸ್ ಅವರಿಗೆ ಆರೈಕೆ ಬೇಕಾಗಿರುತ್ತೆ ಈ ಪೇಷೆಂಟ್ಸ್ಗೆ. ಸೊ ಇವ್ರ ಮೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್.

0: ಇವಾಗ ಡಾಕ್ಟರ್ಸ್ ಆಗಿ ನೀವು ನಾವು ಫಸ್ಟ್ ಪೇಷಂಟ್ ಹತ್ರ ಕೇಳ್ತೀವಿ, ಹೇಗಿದ್ದೀರಿ ನೀವು, ನೋವು ಕಮ್ಮಿ ಆಗಿದೆಯಾ, ಔಷಧಿ ತಗೊಂತಾ ಇದ್ದೀರಾ ಅಂತ. ಬಟ್ ನಾವು ಕೇರ್ ಗಿವರ್ಸ್ಗೆ ಒಂದ್ ಪ್ರಶ್ನೆನೂ ಕೇಳಲ್ಲ, ಅಂದ್ರೆ ನೀವು ನಿದ್ದೆ ಮಾಡಿದೀರಾ, ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದ್ದೀರಾ ನೀವು ಅಂತ. ಆ ಪ್ರಶ್ನೆನೂ ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂತದ್ದು. ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗೆ ಆಗತ್ತೆ, ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ಗಿಂತ ಜಾಸ್ತಿ ಒತ್ತಡದಲ್ಲಿರ್ತಾರೆ. ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನು ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಕಳಿರ್ಬೋದು, ಅವ್ರ ಎಜುಕೇಷನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು. ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಟು ನೀವು ಒಬ್ಬರೇ ಅಲ್ಲ, ನಾವಿದ್ದೀವಿ. ಪೇಷಂಟ್ ಕೇರ್ ಹೇಗೆ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನ ಮನೆಯಲ್ಲೂ ಕೊಡಬಹುದಾ ಹೇಗೆ?
0: ಪ್ಯಾಲಿಯೇಟಿವ್ ಕೇರ್ ಎಸ್ಪೆಷಲಿ ಟುವರ್ಡ್ಸ್ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬೋದು, ನಂಗೆ ಏನಾದರೂ ತಿನ್ನಕ್ ಮನಸ್ಸಾದ್ರೆ ಮನೆಯಲ್ಲೇ ಮಾಡಿಕೊಡ್ಬೋದು, ಹಾಸ್ಪಿಟ್ಲಿಗಿಂತ ನಂಗೆ ಮನೆನೇ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ಗೆ ಅಥವಾ ಕೇರ್ ಪ್ರೊವೈಡರ್ಸ್ಗೆ ಎಜುಕೇಟ್ ಮಾಡಿ, ಟ್ರೈನಿಂಗ್ ಮಾಡಿ ನಾವು ಆ್ಯಕ್ಚುಲಿ ಮನೆಯಲ್ಲೇ ಹೆಂಗೆ ಕೊಡ್ಬೋದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ಥ್ರೂ ಅಥವಾ ಬೇರೆ ಈವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ. ಹೋಮ್ ಕೇರ್ ಅಂದರೆ ಮನೆಗೆ ಬಂದು ನರ್ಸಸ್ ನೋಡುವಂಥದ್ದು, ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮು ಇರುತ್ತೆ. ಅಂದರೆ ವಾರಕ್ಕೆ ಒಂದು ಸತಿ ಹೋಗಿ ಪೇಷಂಟ್ಗಳನ್ನು ನೋಡಿ ಬರುವಂಥದ್ದು ಇರುತ್ತೆ. ಮನೆಯಲ್ಲೂ ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳಿರ್ತವೆ ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ. ಇವಾಗ ಹೇಳ್ಬೇಕಂದ್ರೆ ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇಂಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯಾದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್. ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್ ನೀವು ಹೇಳ್ದಂಗೆ, ಆಕ್ಟಿವ್ ಯುಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲಿಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ, ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ. ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆ ತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆ ತರ ಟ್ರೀಟ್ಮೆಂಟ್, ಆ ತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯುಥನೇಸಿಯಾದ್ದು ಇದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ, ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ಗೆ ಇನ್ನೂ ಈ ತರ ಸಫರಿಂಗ್ ಬೇಡ, ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ. ಆ ತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳ್ಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ವಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ವಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿ ಇರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರ ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ನಮ್ಗೆ ಇವಾಗ ವಿಲ್ ಹೆಂಗ್ ಬರಿತೀವಿ ನಾವು ಸಾಯಕ್ ಮುಂಚೆ, ನಮ್ಮ ಆಸ್ತಿದಿರ್ಬಹುದು, ಇಲ್ಲ ಬಿಲ್ ಹೆಂಗ್ ಬರಿತೀವಿ, ಆತರ ಮೆಡಿಕಲ್ ಡಿಸಿಷನ್ ಇದು ಬಿಲ್ ಇದು. ಸೊ ಇವಾಗ ನನಗೆ ಒಂದು ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ, ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ಲದೆ ಇರುವಂಗ ನಂಗೆ ಇದ್ದ ಟೈಮಲ್ಲಿ ನಂಗೆ ಡಿಸಿಷನ್ಸ್ ನಾನು ಇವಾಗಲೇ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ವಿಲ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರೆದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ ಆ ಟೈಮಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ. ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದು ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ, ಅಂದ್ರೆ ಆಕಸ್ಮಿಕ ಒಂದು

0: ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ ಆದಾಗ ಆಗ ಏನಿರುತ್ತೆ?
1: ಆವಾಗ ಯೂಶ್ವಲಿ ಅವರು ನಾಮಿನೇಟ್ ಮಾಡಬಹುದು, ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರೆದಿರ್ತಾರೆ, ನಾಮಿನೇಟ್ ಮಾಡಬಹುದು ಅಂದ್ರೆ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ, ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನು ಹೇಳ್ತೀವಿ ಅದು. ಸೊ ಅವರು ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಮೋಷನ್ ಇದೆಯಲ್ಲ ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ವಿ ಕೆನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್, ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೆ ಒಂದು ಕ್ಲೋಜರ್ ಸಿಗತ್ತೆ, ಯಾಕಂದ್ರೆ ಪೇಷಂಟಿಗೆ ಹಿಂಗೆ ಮನಸ್ಸಿತ್ತು, ಸೊ ಇಟ್ ಇಸ್ ಲೈಕ್ ಓಕೆ ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ಲದೆ ಇರುವಂಥದ್ದು. ಸೊ ಒಂದು ಕ್ಲೋಜರ್ ಇರುತ್ತೆ.
0: ಈಗ ಈ ಪ್ಯಾಸಿವ್ ಯುಥನಾಸಿಯಾದಲ್ಲಿ ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
1: 2011 ಅಲ್ಲಿ ಜಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಜ್ಮೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ವಿಲ್ ಇದ್ರೆ ಈಸಿ ಪ್ಯಾಸಿವ್ ಯುಥನೇಸಿ. ಯಾವಾಗ್ಲೂ ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶ್ವಲಿ ಡಿಸ್ಕಸ್ ಮಾಡಿಬಿಟ್ಟು ಇದು ಪೇಷಂಟ್ ಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು ಆ ತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯುಥನೇಸಿಯಾ. ಬಟ್ ಪ್ಯಾಸಿವ್ ಯುಥನೇಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ. ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತಹ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಖಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯುಥನೇಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು. ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನು ಇಂಪಾರ್ಟೆಂಟ್, ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
0: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವಾಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
1: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ, ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗಬಾರದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರು ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದ್ರದ್ದು.
0: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
1: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಇವಾಗ ಓನ್ಲಿ ಅಬೌಟ್ 4% ಅಂದ್ರೆ 100ರಲ್ಲಿ ಒಂದು 3-4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು, ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತಾನೆ, ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ, ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, BPL ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸು ಇಲ್ಲ. ಮತ್ತಿನ್ನೊಂದಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 kilometers ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ, ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ಲದೆ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸು ತುಂಬಾ ಕಮ್ಮಿ. ಮತ್ತಿನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರಲಿ ಅಥವಾ ನೋವಿರಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಖಾಯಿಲೆ ವಾಸಿ ಆಗ್ಲಿ ಬೇರೆ ಅವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
0: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿಯ ಅಪನಂಬಿಕೆಗಳು ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
1: ಕರೆಕ್ಟ್. ಸೊ ಮಾರ್ಫಿನ್ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ಗೆ ಅಡಿಕ್ಷನ್ ಆಗ್ಬಹುದಾ ಅಂತ, ಅದೊಂದಿರುತ್ತೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪೇಷಂಟ್ ಎಂಡ್ ಆಫ್ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ, ಅಂದ್ರೆ ಖಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ. ಬಟ್ ಆ್ಯಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಮಾರ್ಫಿನ್ ಕೊಟ್ಟರೆ, ಯಾಕಂದರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ಮ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ ಅದು ನೋವು ಅಷ್ಟಿದ್ದರೆ ಅದು ಅಡಿಕ್ಷನ್ ಆಗುವಂಗೆ ಪೊಟೆನ್ಷಿಯಲ್

0: ಪೊಟೆನ್ಷಿಯಲ್ ಇಲ್ಲ. ನಾವಿವಾಗ ನಾನು ಇವಾಗ 10 ಇಯರ್ಸ್ ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗೋಂಗೆ ನೋಡಿಲ್ಲ, ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂಥ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳೋದೇ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೇ ಇರೋದು, ಅದನ್ನ ದೊಡ್ಡ ತಪ್ಪು ಆಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತಹ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ, ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವು ಇರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟಿಗೆ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಇದಕ್ಕೆ ಇನ್ಶೂರೆನ್ಸ್ಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ, ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲು, ತಾಲೂಕು ಹಾಸ್ಪಿಟಲಲ್ಲೂ ಈ ಥರ ಇದು ಮಾರ್ಫಿನ್ ಇರ್ಬೋದು, ಬೇರೆ ಪೇನ್ ಮೆಡಿಸಿನ್ಸ್ ಇರ್ಬೋದು, ಮತ್ತು ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ಯೂಸ್ ಮಾಡುವಂಥದ್ದು, ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹಿಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ, ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ. ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳದೆ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂಥ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂಥ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸಿಗೆ ಕೇರ್ ಮಾಡುವಂಥದ್ದು, ಸೊ ಈ ಥರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದರೆ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದಿದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದರೆ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ ಇದ್ರೆ. ಯಾಕಂದರೆ ಗುಣಮುಖ ಆಗೋದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂಥದ್ದು, ಮತ್ತು ಭಯ ಆ ಥರ ಆತಂಕ ಅದು ಕಮ್ಮಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಕೇಳುವರಿಗೆ ಹೇಳಿರ್ತೀನಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ

0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ ಅವರು.
2: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ

0: ಕಾರ್ಯಾಲಯವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
5: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್
6: ಹಾಕ್ತೀಯಾ?
7: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
9: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಗೆಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ರಾಜ ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ಧ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡು 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31 ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21 ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧನೋಮ್ ಘೆಬ್ರೆಯಸ್ 300 ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19 ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಬುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865 ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟ್ರಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ITU ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7% ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು

0: ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಮತ್ತು ಸಂಗಡಿಗರು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಕವಿರಾಜ್ ಅವರ ಸಂಗೀತ.
2: ಆಕಾಶವಾಣಿ ಮಂಗಳೂರು.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇಂದಿನ ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಆರ್ ಎ ರಮಾಮಣಿ ಅವರು ಹಾಡಿರುವ ಸಕಲೇಶ ಮಾದರಸ ಅವರ ವಚನ

0: ಸ್ವರಮಾಧುರಿಯ ಕಾರ್ಯಕ್ರಮದಲ್ಲಿ ಆರ್ ಎ ರಮಾಮಣಿಯವರು ಹಾಡಿದ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಕೋರಿ, ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಕುನಾಲ್ ಗಾಂಜಾವಾಲಾ ಅವರು ಹಾಡಿರುವ ಲಿಫ್ಟ್ ಕೊಡ್ಲಾ ಚಿತ್ರದ ಗೀತೆಗಾಗಿ ಕೋರಿಕೆ ಸಲ್ಲಿಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕೂಳೂರು ಚನಾಲದಿಂದ ಚಂದ್ರಹಾಸ ಹರಿಣಾಕ್ಷಿ ಹವ್ಯಾಸ್ ಕೃತಿಕ್ಷ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್ ವೈಶಾಖ್ ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರಿಯಂ ಮಿಯ ಪದವು.

ಬೆಂಗಳೂರಿನ ಬಿಂದು ಪ್ರಕಾಶ್ ಅವರಿಗಾಗಿ ಸೋನು ನಿಗಮ್ ಅವರು ಹಾಡಿರುವ ಬುಲ್ಬುಲ್ ಚಿತ್ರದ ಗೀತೆ. ಕವಿರಾಜ್ ಅವರ ರಚನೆಗೆ ಸಂಗೀತ ನೀಡಿರುವವರು ವಿ ಹರಿಕೃಷ್ಣ.

ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರು ಹಾಡಿರುವ ಬ್ರಾಟ್ ಚಿತ್ರದ ಯುಗಳಗೀತೆ, ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ. ಈ ಗೀತೆಗಾಗಿ ಅಪೇಕ್ಷೆ ಪಟ್ಟವರು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ, ಮನೀಶ್ ಕಲಶ್ರೀ ಹಾಗೂ ಭದ್ರೆ ಬಂಧುಗಳು.

ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಹಾಡಿದ್ದಾರೆ ಹೇಮಂತ್ ಕುಮಾರ್ ಹಾಗೂ ರಕ್ಷಿತಾ ಸುರೇಶ್. ಕಾಟೇರ ಚಿತ್ರದ ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಹಾಗೂ ಮನೆಯವರು.

ರಾಬರ್ಟ್ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಶ್ರೇಯಾ ಘೋಷಾಲ್ ಧ್ವನಿಯಲ್ಲಿ ಮೂಡಿಬಂದಿರುವ ಯೋಗರಾಜ್ ಭಟ್ ಅವರ ಈ ಹಾಡಿಗಾಗಿ ಸಂದೇಶವನ್ನು ಕಳಿಸಿದವರು ಪುತ್ತೂರು ಬೆಟ್ಟಂಪಾಡಿಯ ರಾಘವಮಣಿಯಣಿ ಶಕುಂತಳಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ.

ಬ್ರಹ್ಮಾವರದ ಜ್ಯೋತಿ ಭಂಡಾರಿ ಅವರಿಗಾಗಿ 45 ಚಿತ್ರದ ಗೀತೆ ಹಾಡಿರುವ ಕಲಾವಿದರು MC ಬಿಜ್ಜು ಹಾಗೂ ನಿಶಾನ್ ರೈ. ಸಂಗೀತ ನೀಡಿರುವವರು ಅರ್ಜುನ್ ಜನ್ಯ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಚಕ್ರವರ್ತಿ ಚಿತ್ರದ ಗೀತೆ. ಡಾಕ್ಟರ್ ಉಮೇಶ್ ಅವರ ರಚನೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಈ ಗೀತೆ ಸುಳ್ಯ ತಾಲೂಕು ಇಂದ್ರಾಜಯ ನಾರಾಯಣಾಚಾರ್ಯ ಲೋಲಕ್ಷ್ಮೀನಾರಾಯಣ ಅನ್ವಿತ ಅದ್ವಿತ್ ಅಪ್ಪ ಅಮ್ಮ ಇವರಿಗಾಗಿ.

0: ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಚಕೋರಿ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಮಿಡ್ಡೇ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: This is Akashvani and I'm Shagun Chopra with the Midday News.

0: ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಿಂದಿ ಚಿತ್ರಗೀತೆಗಳ ಪ್ರಸಾರ. ವಿಶಾಲ್ ಮಿಶ್ರಾ ಅವರು ಸಂಗೀತ ನೀಡಿ ಹಾಡಿರುವ ನಜರ್ ಅಂದಾಜ್ ಚಿತ್ರದ ಗೀತೆ, ಸಾಹಿತ್ಯ ರಾಜಶೇಖರ್ ಅವರದು.

ಸುಬ್ರತ್ ಸಿನ್ಹಾ ಅವರ ರಚನೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ, ಸುನಿಧಿ ಚೌಹಾಣ್ ಹಾಗೂ ಸೋನು ನಿಗಮ್. ಸೋಚಾನಾಥ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಂದೇಶ್ ಶಾಂಡಿಲ್ಯ.

ವಿಶಾಲ್ ಶೇಖರ್ ಸಂಗೀತ ನೀಡಿರುವ ಅಂಜಾನ ಅಂಜಾನಿ ಚಿತ್ರದ ಗೀತೆ. ನೀಲೇಶ್ ಮಿಶ್ರಾ ಅವರ ರಚನೆಯನ್ನು ಹಾಡಿದ್ದಾರೆ ನಿಖಿಲ್ ಡಿಸೋಜಾ ಹಾಗೂ ಮೊನಾಲಿ ಠಾಕೂರ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ, 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ, 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ ಆರ್ಒಬಿ ಮೇಲ್ ಸೇತುವೆ ಎರಡು ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಒಬಿಯನ್ನ ಮುಗಿಸಿ ಸುಮಾರು 146 ಆರ್ಒಬಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂತ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನ ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23 ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ಸಂಜೆ 6 ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ May 20 ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21-23 ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22 ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23 ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20 ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23 ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25 ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ IEC ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. June 1 ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಆಕಾಶವಾಣಿ ಮಂಗಳೂರು.

ರಂಗಭೂಮಿ ಉಡುಪಿ ತಂಡದ ಮಕ್ಕಳಾದ ನಾವು ಪ್ರಸ್ತುತಪಡಿಸುವ ನಾಟಕ ನಿದ್ರಾ ನಗರಿ. ನಾಟಕದ ರಚನೆ ಕಾತ್ಯಾಯಿನಿ ಕುಂಜಿಬೆಟ್ಟು, ನಿರ್ದೇಶನ ರವಿರಾಜ್ ಹೆಚ್ ಪಿ. ಈಗ ಕೇಳಿ

0: ನಾಟಕ ನಿದ್ರಾನಗರಿ. ಇದೊಂದು ಮಹಾನಗರಿ, ಹೆಸರು ನಿದ್ರಾನಗರಿ. ಬಹಳ ವರ್ಷಗಳ ಹಿಂದೆ ಇದಕ್ಕೆ ಕೀರ್ತಿನಗರವೆಂಬ ಹೆಸರಿತ್ತಂತೆ. ಈ ಕೀರ್ತಿನಗರವು ನಿದ್ರಾನಗರಿ ಯಾಕಾಯಿತು ಎಂಬ ಕಥೆಯನ್ನು ಹೇಳಲು ನಾನಿಲ್ಲಿ ಬಂದಿದ್ದೇನೆ. ಸಾವಿರಾರು ವರ್ಷಗಳ ಹಿಂದೆ ಕೀರ್ತಿನಗರವನ್ನು ಕೀರ್ತಿವರ್ಮ ಎಂಬ ರಾಜ ಆಳುತ್ತಿದ್ದನಂತೆ. ಅವನ ಪಟ್ಟದ ರಾಣಿ ಸರೋಜಾದೇವಿ ಅಪ್ರತಿಮ ಸುಂದರಿಯಂತೆ. ಆದರೆ ಲಲಲಲಾಯಿ ಎಂದು ಜೋಗುಳ ಹಾಡಲು ಆಕೆಗೆ ಮಕ್ಕಳೇ ಇರಲಿಲ್ಲವಂತೆ. ನನ್ನ ನಂತರ ಈ ರಾಜ್ಯಕ್ಕೆ ಯಾರು ದಿಕ್ಕು ಎಂಬ ಚಿಂತೆಯಲ್ಲಿದ್ದ ರಾಜ ಮಹಾತಪಸ್ವಿಯೊಬ್ಬರ ಸಲಹೆಯಂತೆ ಕಿನ್ನರಿ ಪೂಜೆಯನ್ನು ಮಾಡಿಸಿದನಂತೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಪ್ರಜೆಗಳೊಂದಿಗೆ ರಾಜ ರಾಣಿಯರು ಉದ್ಯಾನವನದಲ್ಲಿ ಕಿನ್ನರಿ ಪೂಜೆಯನ್ನು ಮಾಡಿದರಂತೆ. ಪ್ರೇಕ್ಷಕರೇ, ಮುಂದೇನಾಯ್ತೆಂದು ನಿಮ್ಮ ಕಿವಿಯಾರೆ ನೀವೇ ಕೇಳಿ ಆನಂದಿಸಿರಿ.
1: ತಡೆರಿ ತಡೆರಿ, ಕಟ್ಟ ಕಡೆಗೆ ನಮ್ಮಲ್ಲಿ ಉಳಿದಿರೋ ಪ್ರಶ್ನೆ ಹೀಗೂ ಉಂಟೆ.
2: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
3: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರೆ,
4: ಬಂದೆ ಬಂದೆ ಬಂದೆ ತಲೆ ಬಾಚುತ್ತಿರುವೆ.
5: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
3: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
4: ಬಂದೆ ಬಂದೆ ಬಂದೆ ಹೂ ಮುಡಿಯುತ್ತಿರುವೆ.
5: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
3: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
6: ಬಂದೆ ಬಂದೆ ಬಂದೆ ಪೌಡರ್ ಬಳಿಯುತ್ತಿರುವೆ.
3: ಕಿನ್ನರಿ ಕಿನ್ನರಿ ಇಳಿದು ಬಾರೆ ಕಿನ್ನರಿ,
4: ಬಂದೆ ಬಂದೆ

0: ಬಂದೆವಪ್ಪ ಬಂದೆವು, ತಯಾರಾಗಿ ಬಂದೆವು, ಎದುರಲ್ಲಿ ನಿಂದೆವು.
1: ಉಗೆ ಉಗೆ ಶರಣು ಶರಣು,
0: ನಿಮ್ಮ ಭಕ್ತಿಗೆ ವಿನಯಕ್ಕೆ ಪೂಜೆಗೆ ಮೆಚ್ಚಿದೆವು ರಾಜ ದಂಪತಿಗಳೇ. ನಮ್ಮಿಂದೇನಾಗಬೇಕು ಹೇಳಿರಿ, ದಯಪಾಲಿಸುತ್ತೇವೆ.
2: ಅಮ್ಮ, ಎಲ್ಲವನ್ನು ತಿಳಿದಿರುವವರು ನೀವು, ಎಲ್ಲವನ್ನು ಬಾಯ್ಬಿಟ್ಟೇ ಹೇಳಬೇಕೇ ತಾಯಿ?
3: ಚಿಂತಿಸಬೇಡ ಮಹಾರಾಜ, ಮಕ್ಕಳಿಲ್ಲದ ಚಿಂತೆಯೇ ಮಹಾರಾಜ. ಹಾಲುಗಲ್ಲದ ಬೊಚ್ಚು ಬಾಯಿಯ ಚೊಲ್ಲು ಸುರಿಸುವ ಕಂದನ ಆಸೆಯೇ ಮಹಾರಾಜ.
4: ಎಲ್ಲವನ್ನೂ ತಿಳಿದ ಲೋಕ ಜ್ಞಾನಿಗಳು ನೀವು, ಮತ್ತು ಕಾಡುವಿರೇಕೆ ತಾಯಿ?
5: ಮಹಾರಾಣಿ ಅಳಬೇಡ, ಕಾಯುವ ತಾಳ್ಮೆ ನಿನ್ನದಿಲ್ಲ ಎಂದು ನಾವು ಬಲ್ಲೆವು. ನಾಳೆ ಹುಣ್ಣಿಮೆಯ ರಾತ್ರಿ ಹೊತ್ತಲ್ಲಿ ಇದೇ ಉದ್ಯಾನವನದ ತಾವರೆ ಕೊಳದ ಬಳಿಯ ಮಲ್ಲಿಗೆ ಬಳ್ಳಿಯ ತೊಟ್ಟಿಲಲ್ಲಿ ಆ ಚಂದ್ರನಂತೆ ಕಿಲಕಿಲನೆ ನಗುತ್ತಿರುವ ಹೆಣ್ಣು ಕೂಸು ನಿಮ್ಮದು ರಾಜ ದಂಪತಿಗಳೇ. ಆದರೆ
2: ಆದರೆ
3: ದಂಪತಿಗಳೇ, ಹೆಣ್ಣು ಕೂಸು ನಾಳೆ ರಾತ್ರಿಯೇ ನಿಮ್ಮ ಮಡಿಲಲ್ಲಿ ನಗುತ್ತಿರುತ್ತದೆ. ಅದರ ಹುಟ್ಟಿದ ಹಬ್ಬವನ್ನು ಬರುವ ಹುಣ್ಣಿಮೆ ರಾತ್ರಿಯಲ್ಲಿ ವೈಭವದಿಂದ ಆಚರಿಸಬೇಕು. ನಾವು ಕೂಡ ಅಂದು ಉಪಸ್ಥಿತರಿರುತ್ತೇವೆ. ಆದರೆ
2: ಆದರೆ
6: ಏನು ತಾಯಿ, ಬೇಗ ತಿಳಿಸಿ ಹರಸಮ್ಮ.
5: ಆ ದುಷ್ಟ ಮಾಟಗಾತಿ ತನ್ನ ಕರಿಕಾಗೆಯೊಂದಿಗೆ ಅಲ್ಲಿಗೆ ಬಾರದಂತೆ ನೋಡಿಕೊಳ್ಳುವ ಹೊಣೆ ನಿಮ್ಮದು, ನೆನಪಿರಲಿ. ಎಚ್ಚರ.
2: ಅಪ್ಪಣೆ ತಾಯಿ.

0: ಸಿಕ್ಕಬೇಕು. ಸರಿಯಾಗಿ ಅರ್ಥವಾಗುತ್ತಿಲ್ಲ, ಬರೀ ಹುರ್ರೇ ಹುರ್ರೇ ಎಂಬ ಕೂಗು ಮಾತ್ರ ಬಾಣದಂತೆ ಹಾರಿ ನನ್ನ ಕಿವಿ ತಮಡೆಯನ್ನು ಚುಚ್ಚುತ್ತಿದೆ. ಅಯ್ಯೋ, ಇನ್ನು 5 ಮಿನಿಟ್ಸ್ ಈ ಕೂಗನ್ನು ಕೇಳಿಸಿಕೊಂಡರು ನಾನು ಕೆಬ್ಬಿ ಆಗುವುದು ಖಂಡಿತ. ಹಾ, ಕಾಟನ್ ಉಂಡೆ, ಇದೀಗಲೇ ನನ್ನ ಕಿವಿಯೊಳಗೆ ಕಾಟನ್ ಉಂಡೆಯನ್ನು ತುರುಕಿಸಿಕೊಳ್ಳುತ್ತೇನೆ. ಹಾ, ಅಯ್ಯಪ್ಪ, ಈಗ ಸಮಾಧಾನವಾಯಿತು. ಹೌದು, ಈ ಸಂತೋಷಕ್ಕೆ ಕಾರಣವೇನು? ನನ್ನ ಸ್ಥಿತಿ ಕಾದ ಕಾವಲಿ ಮೇಲೆ ಕೂತಂತಾಗಿದೆ. ಈಗಲೇ ವಿಚಾರಿಸಿಕೊಳ್ಳಬೇಕು. ಈ ಮಾಯಾ ದಂಡವನ್ನು ಬೀಸಿ ನನ್ನ ಸಿಐಡಿ ಕಾಕಿಯನ್ನು ಕರೆಸಿಕೊಳ್ಳುತ್ತೇನೆ. ಡಾಮ್ ಡೂಮ್ ಡಾಮ್ ಡೂಮ್ ಡಮರ ಡಮರ ಡಮರೇ ಕಿರ್ ಕಿರ್ ಕಿರ್ ಕಿರ್ ಕಿರ್ ಕಿರ್ರ ಕಾಕಾ ಕಾಕಾ ಕಾಕಾ ಕಾಕಿ ಮಗಳೇ ಕಾಕಿ ಇತ್ತ ಬಾರೆ ದುಷ್ಟೆ
1: ಕಾ
0: ಮಗಳೇ ಕಾಕಿ, ಎತ್ತ ಹೋಗಿದ್ದೆ ದುಷ್ಟ ನೀಚಕ್ಕಾಗಿ ರಾಜ್ಯ ಸಂಚಾರ ಮಾಡಿ ಅಲ್ಲಿ ಯಾವುದೇ ವಿಶೇಷ ಸಂಗತಿಗಳಿದ್ದರೆ ನನ್ನಲ್ಲಿ ಅರುಹು ಎಂದು ಹೇಳಿರಲಿಲ್ಲವೇ? ಮೂರ್ಖೆ, ಎಲ್ಲಿ ಇಲಿಯ ಹೆಣ ಬಿದ್ದಿದೆ, ಎಲ್ಲಿ ತಿನ್ನಲು ಸಾಕಷ್ಟು ತಿಂಡಿ ಸಿಗುತ್ತದೆ ಎಂದು ತಿರುಗಾಡಲು ಹೋಗಿದ್ದೀಯಾ? ತಿಮ್ಮಂಡೆ ತಿರ್ಗಂಬಟ್ಟಿ, ನಿನ್ನದು ಹೊಟ್ಟೆಯೋ ಅಲ್ಲ ಕನ್ನಂಬಾಡಿ ಕಟ್ಟೆಯೋ? ಗುಡಾಣದ ಹೊಟ್ಟೆ ಹೊತ್ತುಕೊಂಡು ತಿರುಗಾಡುವ ನಿನಗೆ ಈ ತಿಂಗಳ ಸ್ಯಾಲರಿ ವಜಾ, ಹೊಟ್ಟೆ ಬಾಕಿ.
1: ಅಮ್ಮ, ಸಂಬಳ ಕೊಡದೆ ನನ್ನ ಹೊಟ್ಟೆಗೆ ಹೊಡೆಯಬೇಡ ತಾಯಿಯೇ. ನನ್ನ ಹೊಟ್ಟೆಯನ್ನೊಮ್ಮೆ ನೋಡಮ್ಮ, ಖಾಲಿ ಖಾಲಿ ಇದೆ. ಖಾಲಿ ಹಂಡೆಯೊಳಗಿನಿಂದ ಧ್ವನಿ ಬಂದಂತೆ ಈ ಹೊಟ್ಟೆಯೊಳಗಿನಿಂದ ಹೊರಡುವ ಕಾ ಕಾ ಸ್ವರಕ್ಕೆ ಮೈಕೆ ಬೇಡಮ್ಮ. ಎಂದಿನಂತೆ ಇಂದು ಕೂಡ ರಾಜ್ಯವಿಡೀ ಸುತ್ತಾಡಿ ಒಂದು ವಿಶೇಷ ನ್ಯೂಸ್ ತಂದಿದ್ದೇನಮ್ಮ. ಪೇಪರ್ನವರಿಗೂ ಮುಟ್ಟದ ಬಿಸಿ ಬಿಸಿ ಸುದ್ದಿ, ಹಾಟ್ ನ್ಯೂಸ್. ದಯವಿಟ್ಟು ಇದನ್ನು ಕೇಳಿ ನನ್ನ ಸಂಬಳ ಇನ್ಕ್ರಿಮೆಂಟ್ ಮಾಡುತ್ತಾಯೇ.
0: ಮಗಳೇ ಕಾಕಿ, ರಾಜಕುಮಾರರೇ ಹುಟ್ಟದ ಈ ಕೀರ್ತಿ ರಾಜ್ಯದಲ್ಲಿ ಏನು ವಿಶೇಷವಿದೆ? ಮಣ್ಣು, ಈ ರಾಜ್ಯದ ತುಂಬಾ ಕರಿಕಾಗೆ ಮರಿಗಳೇ ಕಾಕಾ ಎಂದು ಇಂಪಾಗಿ ಕಿರುಚುತ್ತಾ ಹಾರಾಡಬೇಕು. ಕಾಕಾ ರಾಜ್ಯದ ಮಹಾರಾಣಿ ನಾನಾಗಬೇಕು.
1: ಅಮ್ಮ, ಮಂತ್ರಿಯ ಪೋಸ್ಟ್ ನನಗೆ ಕೊಡು.
0: ಮಗಳೇ ಕಾಕಿ, ವಿಶೇಷ ಸುದ್ದಿ ಏನೆಂದು ಮೊದಲು ಮುಗಳ ಹೆಮ್ಮಾರಿ, ಸುಳ್ಳು ಹೇಳಿದರೆ ಜಾಗ್ರತೆ.
1: ಅಮ್ಮ ಹೇಳುತ್ತೇನೆ, ಕೇಳುವಂತವಳಾಗು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ನನ್ನ ಹೇಳುವುದಿಲ್ಲ. ನಾನು ಹೇಳುತ್ತಿರುವುದೆಲ್ಲವೂ ಸತ್ಯ.
2: ಆದರೆ ಅದನ್ನು ಕೇಳಿ ನೀನು ಕೋಪ ಮಾಡಿಕೊಳ್ಳಬೇಡ ತಾಯೇ.
0: ಏನದು ಹೇಳೇ ದಗಡೆ.
1: ಅಮ್ಮ, ಅರಮನೆಯಲ್ಲೊಂದು ಹೆಣ್ಣು ಕೂಸಿದೆಯಮ್ಮ, ಬೊಗಸೆ ಕಂಗಳ, ಗಿಳಿ ಮೂಗಿನ, ಕೆಂಪು ತುಟಿಗಳ, ಮಲ್ಲಿಗೆ ಪರಿಮಳದ ಮಲ್ಲಿಗೆ ರಾಜಕುಮಾರಿ. ಆಕೆ ನಕ್ಕಳೆಂದರೆ ಪಾರಿಜಾತ ಅರಳಿದಂತೆ ಫಳಫಳ ಫಳಫಳ. ಆಕೆ

0: ಕುಣಿದಳೆಂದರೆ ಗೆಜ್ಜೆಯನಾದ ಗಲಗಲ ಗಲಗಲ. ಆಕೆ ಅತ್ತಳೆಂದರೆ ಕಣ್ಣೀರ ಹನಿಗಳು ಮುತ್ತು ಮುತ್ತುಗಳಂತೆ ಚೆಲ್ಲಿ
1: ಆ ಮುತ್ತುಗಳನ್ನು ಹೆಕ್ಕಿ ಹೆಕ್ಕಿ ದ್ವಾರದಲ್ಲಿ ಪೋಣಿಸಿ ನಿನ್ನ ಸುಂದರವಾದ ನೀಳ ಕಪ್ಪು ಕುತ್ತಿಗೆಗೆ ಹಾಕಿಕೊಂಡು ಕನ್ನಡಿ ನೋಡು ಮಗಳೇ. ಕೃಷ್ಣ ಸುಂದರಿ ಬ್ಯೂಟಿ ಕ್ವೀನ್ ಹೊಗಳು ಹೊಗಳು ನಿನ್ನ ನಾಲಿಗೆ ಸಹಸ್ರವಳಾದೀತು ಜಾಗ್ರತೆ. ನನ್ನಲ್ಲಿ ನಿನ್ನ ಹಾಸ್ಯವೇ ಸಾಯಿಸಿ ಬಿಡುತ್ತೇನೆ ಗಯ್ಯಾಲಿ ಕರಿಕಾಗೆ.
0: ಸಾರಿ ಅಮ್ಮ, ನಾನು ಹೇಳುವ ಮಾತು ಸತ್ಯ ಅಮ್ಮ. ಬೇಕಿದ್ದರೆ ನೀನೇ ಹೋಗಿ ನೋಡಿ ಬಾ. ರಾಜ್ಯವಿಡೀ ತಳಿರು ತೋರಣಗಳಿಂದ ಸಿಂಗಾರಗೊಳ್ಳುತ್ತಿದೆ. ನಾಳೆ ಆ ಮಗುವಿನ ಹುಟ್ಟು ಹಬ್ಬವಂತೆ. ಅದು ಸಾಮಾನ್ಯ ಮಗು ಅಲ್ಲಮ್ಮ. ನಾನು ಹೇಳುತ್ತಿಲ್ಲ, ಆ ಜನ ಆ ರೀತಿ ಆಡಿಕೊಳ್ಳುತ್ತಿದ್ದಾರೆ. ಮೂವರು ಕಿನ್ನರಿಯರ ವರದಿಂದ ಉದ್ಯಾನವನದಲ್ಲಿ ಮಲ್ಲಿಗೆ ತೊಟ್ಟಿಲಲ್ಲಿ ಲಕಲಕನೆ ಹೊಳೆಯುತ್ತಿತ್ತಂತೆ. ಅದಕ್ಕೆ ಹೆಸರು ಮಲ್ಲಿಗೆಯಂತೆ. ಆಮಂತ್ರಣ ಪತ್ರಿಕೆ ಇಡೀ ರಾಜ್ಯದ ಜನತೆಯ ಕೈ ಸೇರಿದರೂ ನಮಗಿನ್ನೂ ಬಂದಿಲ್ಲವಮ್ಮ. ಆ ಪೋಸ್ಟ್ ಮ್ಯಾನ್ನ ಮಿಸ್ಸಿಂಗ್ ಅಲ್ಲ ಕೊರಿಯರ್ನವರ ತಪ್ಪಾಯ್ತು, ನನಗೆ ತಿಳಿದಿಲ್ಲ. ನಾನು ಬಿಡುತ್ತೇನೆ ತಾಯಿಯೇ. ಒಂದು ಮನೆಯ ತೆರೆದ ಕಿಟಕಿಯೊಳಗೆ ನುಗ್ಗಿ ಕದ್ದು ತಂದಿದ್ದೇನೆ ಇದನ್ನು. ತೆಕೋ ತೆಕೋ, ಪ್ಯೂರ್ ಕನ್ನಡ ಭಾಷೆಯಲ್ಲಿದೆ, ನನಗೆ ಸಾಕಷ್ಟು ಅರ್ಥವಾಗಿಲ್ಲ.
1: ಗುಡ್ ಮಗಳೇ ಕಾಕಿ, ಭೇಷ್ ಭೇಷ್. ಜೀವಮಾನದಲ್ಲಿ ಒಮ್ಮೆ ಆದರೂ ಒಳ್ಳೆ ಕೆಲಸವನ್ನೇ ಮಾಡಿದೆ. ಅಬ್ಬ ಸೊಕ್ಕೆ, ನನ್ನನ್ನು ಇನ್ವೈಟ್ ಮಾಡಿದ ಹುಟ್ಟು ಹಬ್ಬವನ್ನು ಹೇಗೆ ಆಚರಿಸುತ್ತಾನಂತೇವ? ಒಂದು ಕೈ ನೋಡ ಬಿಡೋಣ, ನನ್ನ ರಾಜ್ಯದಲ್ಲಿ ನನಗೆ ಆಮಂತ್ರಣವಿಲ್ಲವೇ? ಮಗಳೇ ಕಾಕಿ, ಕೂಡಲೇ ಹೊರಡುವ ಸಿದ್ಧತೆ ಮಾಡು. ನನ್ನ ಕಾಗೆಯ ರಥವನ್ನು ಮಸಿ ಬಳಿದು ಇನ್ನಷ್ಟು ಕಪ್ಪು ಮಾಡು. ಒಂದು ಚರಕವನ್ನು ಗಿಫ್ಟ್ ಪ್ಯಾಕ್ ಮಾಡಿ ಮೇಲ್ಗಡೆ ಲೇಬಲ್ ನಲ್ಲಿ ದಟ್ ವಿಶಸ್ ಫ್ರಮ್ ಕಾಕಾರಾಣಿ ಎಂದು ಬರೆದು ರಥದಲ್ಲಿಡೋ. ನಿನ್ನ ಸಿಐಡಿ ಕೆಲಸದ ಯಶಸ್ಸಿಗಾಗಿ ಪ್ರಮೋಷನ್ ಲೆಟರ್ ರೆಡಿ ಮಾಡಿಡುತ್ತೇನೆ. ತಗೋ ಈ ಮುತ್ತಿನ ಹಾರವನ್ನು, ನಿನ್ನ ಕಪ್ಪು ಕುತ್ತಿಗೆಗೆ ಬಿಳಿ ಹಾರ ತುಂಬಾ ಚೆನ್ನಾಗಿ ಒಪ್ಪುತ್ತದೆ.
0: ಅಪ್ಪಣೆ ತಾಯಿ, ನಾನಿನ್ನು ಬರಲೇ.
1: ನನ್ನ ದಿರಿಸುಗಳನ್ನು ಇಸ್ತ್ರಿ ಹಾಕಿ ಮತ್ತೊಮ್ಮೆ ರೆಡಿ ಮಾಡಿಡು. ನಾನು

0: ಮಗು ಮಲ್ಲಿಗೆ ಕಿನ್ನರಿ ದೇವಿಯರಿಗೆ ವಂದಿಸು ಮಗ.
1: ಬಾ ಮಗು.
2: ಅಲ್ಲಲೇ ಚಿನ್ನಿ, 100 ವರ್ಷ ಸುಖವಾಗಿ ಬಾಳು. ನಿನಗಾಗಿ ವರಗಳನ್ನು ನೀಡಲಿದ್ದೇವೆ. ಎಲ್ಲಿ, ಈ ಆಸನದ ಮೇಲೆ ಕುಳಿತುಕೋ.
1: ಮರಿ, ನಿನಗಾಗಿ ಚಂದ್ರನ ಬೆಳದಿಂಗಳನ್ನೇ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಚಂದದ ಬೆಳದಿಂಗಳ ಬಾಲೆ ಇರಲೇಬಾರದು. ಅಷ್ಟು ಚೆಲುವು ಈ ಕ್ಷಣದಿಂದಲೇ ನಿನ್ನದಾಗಲಿ ಮುದ್ದೆ.
0: ವಾಹ್, ಎಷ್ಟು ಚಂದ! ಧನ್ಯವಾದಗಳು ತಾಯಿ.
3: ಅಬ್ಬ, ನಮ್ಮ ರಾಜಕುಮಾರಿ ಎಷ್ಟು ಚಂದ!
0: ಕೆಟ್ಟ ದೃಷ್ಟಿ ತೆಗೆದು ಬಿಡುವ ಅಜ್ಜಮ್ಮ.
3: ಕಾಗೆ ಕಣ್ಣು, ನರಿ ಕಣ್ಣು, ಮಂಗನ್ ಕಣ್ಣು, ಬೆಕ್ಕೆನ್ ಕಣ್ಣು, ಕೋಳಿ ಕಣ್ಣು, ಎಲ್ಲಾ ಕೆಟ್ಟ ಕಣ್ಣುಗಳಿಗೂ ಮಣ್ಣು ಬೀಳಿ. ಥೂ
1: ಪುಟಾಣಿ, ಇದು ನಿನಗಾಗಿ ವಿಶೇಷವರ. ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಕರುಣಾಮಯಿ ಯಾರೂ ಇರಕೂಡದು. ಬಡವರಿಗೆ ಸದಾ ಸಹಾಯ ಮಾಡುವ ಧಾರಾಳ ಗುಣ ನಿನ್ನದಾಗಲಿ ಮಗು.
2: ಮಗು ಕಿನ್ನರಿ, ನಿನಗಾಗಿ ನಾನು ತಂದಿರೋ ವರ ಬಹಳ ವಿಶೇಷವಾದದು ಕುಸುಮರಿ.

0: ಕರಿಯಮ್ಮ, ನೀನೇಕೆ ಬಂದೆ? ನಿನ್ನಿಲ್ಲಿಗೆ ಆಮಂತ್ರಿಸಿದವರು ಯಾರು?
1: ಬಾಯಿ ಮುಚ್ಚು ನರಪಿಳ್ಳೆ, ನಿನ್ನ ಮುದ್ದು ಮಗಳ ಬರ್ತಡೆಗೆ ನನ್ನನ್ನು ನೀನು ಕರೆಯಲೇ ಇಲ್ಲ. ಕರೆಯದೆ ಬಂದ ಅತಿಥಿ ನಾನು. ನಿನಗೆ ಬೇಕಾದವರು ಬಹಳಷ್ಟು ಮಂದಿ ಇಲ್ಲಿ ಬಂದಿದ್ದಾರೆ. ಬೆಲೆ ಬಾಳುವ ಗಿಫ್ಟ್ ಬೇರೆ ತಂದಿದ್ದಾರೆ. ನಾನು ಕೂಡ ತಂದಿದ್ದೇನೆ ಈ ಗಿಫ್ಟ್ ಬ್ಯಾಗ್. ಇದನ್ನು ಮುದ್ದು ರಾಜಕುಮಾರಿಗೆ ಕೊಡುವ ಮುನ್ನ ನನ್ನ ಕಾಕಿ ಸುಮಧುರವಾದ ಕಂಠದಿಂದ ಬರ್ತಡೆ ಹಾಡು ಹಾಡುತ್ತಾಳೆ. ಕೇಳಿ ಆನಂದಿಸಿ ಮಗಳೇ ಕಾಕಿ. ಬೇಗ ಹಾಡೆ ದಿಗಡ್ತಿಮ್ಮಿ.
2: ಹಲೋ ಹಲೋ, ಮೈಕ್ ಟೆಸ್ಟಿಂಗ್, ಮೈಕ್ ಟೆಸ್ಟಿಂಗ್. ಹಲೋ ಹಲೋ ಹಲೋ,
1: ಬೇಗ ಹಾಡೆ.
3: ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಯು ಡಿಯರ್ ಮಲ್ಲಿಗೆ, ಹ್ಯಾಪಿ ಬರ್ತ್ ಡೇ ಟು ಯು.
1: ಭಲೆ ಭಲೆ, ಎಕ್ಸಲೆಂಟ್, ಎಷ್ಟು ಚೆನ್ನಾಗಿ ಹಾಡಿದೆ ಮಗಳೇ. ಆ ಕೊಲಾವೇರಿ ಧನುಷ್ ಕೂಡ ಎಷ್ಟು ಚೆನ್ನಾಗಿ ಹಾಡಲಿಕ್ಕಿಲ್ಲ. ಕೇಕ್ ಕಟ್ ಮಾಡಿಸಬಹುದಿತ್ತು. ಗಡ್ ಸಂಪ್ರದಾಯದ ಬರ್ತ್ಡೇ ಪಾರ್ಟಿ. ನನ್ನನ್ನು ಮೊದಲೇ ಕರೆಯಬಾರದಿತ್ತೆ ಮಹಾರಾಜ. ಇಡೀ ಉದ್ಯಾನವನವನ್ನು ಕರಿ ಗೊಂಬೆಗಳಿಂದ ಸಿಂಗರಿಸಿ ಕಪ್ಪು ಕೇಕ್ ತುಂಡು ಮಾಡಿಸುತ್ತಿದೆ. ರಾಜ್ಯವಿಡೀ ಮೇಣದ ಬತ್ತಿ ಕಪ್ಪು ಹೋಗಿ ಕಕ್ಕುವಂತೆ ಮಾಡುತ್ತಿದ್ದೆ. ಹೋಗಿ ಹೋಗಿ ಬಿಳಿ ಕಿನ್ನರಿಯನನ್ನು ಕರೆಸಿ ಆರತಿ ಎತ್ತುತ್ತಿದ್ಯಲ್ಲ. ಮೂರ್ಖ, ಮಾಡರ್ನ್ ಸೆನ್ಸ್ ಇಲ್ಲಪ್ಪ. ಎಂತ ಜನವೋ, ಇವರಿಗೆಲ್ಲ ದೇವರೇ ಬೇಕು, ನಾನು ಬೇಡವಾಗಿದ್ದೇನೆ.
4: ಕರಿಯಮ್ಮ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ನನ್ನ ಮಗುವನ್ನು ಕಾಪಾಡು.
1: ಹೊರಡುತ್ತೇನೆ ಮಹಾರಾಣಿ. ಹಾ, ಹೋಗುವ ಮುನ್ನ ನಾನು ತಂದ ಗಿಫ್ಟ್ ಪ್ಯಾಕ್ ಅನ್ನು ನಿನ್ನ ಮಗಳಿಗೆ ನೀಡಿ ಆಶೀರ್ವದಿಸುವ ಆಸೆ. ಮಗಳೇ ರಾಜಕುಮಾರಿ ಸ್ವೀಕರಿಸಿದನ್ನು.
4: ಬೇಡ ಮಗು, ಅದನ್ನು ತೆಗೆದುಕೊಳ್ಳಬೇಡ.
2: ತೆಗು ಮಗು, ಇದರಲ್ಲೇನು ಬಾಂಬ್ ಇಲ್ಲ.
5: ಬೇಡ ಮಗು, ಅದನ್ನು ಮುಟ್ಟಬೇಡ.
1: ಬೇಗ ತೆಗೆದುಕೊಳ್ಳುತ್ತೀಯ, ಇಲ್ಲ ನಿನ್ನನ್ನೇ ಗಿಫ್ಟ್ ಪ್ಯಾಕ್ ಮಾಡಿ ಹೊತ್ತೊಯ್ಯಲೆ.
4: ಬೇಡ ಬೇಡ, ನನ್ನ ಮಗು ಮಗು.
2: ಅಯ್ಯೋ, ಕಪ್ಪು ಕಪ್ಪು ಕಾಗೆ ಬಿಳಿಯ ಮಗುವನ್ನು ಮುಟ್ಟಿಬಿಟ್ಟಿದ್ದಲ್ಲ.
1: ಜಂತರ್ ಮಂತರ್ ಜಂತರ್ ಮಂತರ್, ತೆಗೆದುಕೋ ನಿನ್ನ ಹುಟ್ಟುಹಬ್ಬಕ್ಕೆ ನನ್ನ ವರವನ್ನು. ಅಂತಿಂತ ವರವಲ್ಲ, ಅಪರೂಪದ ವರ. ನಿನಗೆ 16 ವರ್ಷವಾದಾಗ ಈ ಚರಕದ ಮುಳ್ಳು ನಿನ್ನ ಕೈಗೆ ಚುತ್ತಿ ನೀನು ಸತ್ತೇ ಹೋಗು. ನಿನ್ನೊಡನೆ ಇಡೀ ರಾಜ್ಯವೇ ಸತ್ತು ಬೀಳಲಿ.
2: ಅಯ್ಯೋ ದೇವರೇ, ಇದು ವರವಲ್ಲ,
6: ಶಾಪ ಶಾಪ ಶಾಪ.
0: ಹಿಡೀರಿ ಆ ದುಷ್ಟೆಯನ್ನು, ಅವಳ ಕರಿ ಕಾಗೆಯನ್ನು. ಅಯ್ಯೋ, ಏನಾಗಿ ಹೋಯಿತು? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇದಕ್ಕೇನು ಪರಿಹಾರ ತಾಯಿ? ನೀವೇ ಕಾಪಾಡಬೇಕು.
4: ಚಿಂತಿಸಬೇಡ ಮಹಾರಾಜ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದಕ್ಕೇನು ಪರಿಹಾರವಿದೆ ಎಂಬುದನ್ನು ನಾವೀಗ ಯೋಚಿಸಬೇಕು.
7: ಆ ಮಾಟಗಾತಿ ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯುವುದು ಅಸಾಧ್ಯದ ಮಾತು.
8: ಹಾಗಾದರೆ ನನ್ನ ಮಗಳ ಗತಿ? ನಾನದನ್ನು ಬದಲಾಯಿಸಬಲ್ಲೆ ಮಹಾರಾಣಿ. ನನ್ನ ವರವಿನ್ನೂ ನನ್ನಲ್ಲೇ ಉಳಿದಿದೆಯಲ್ಲ. ಈ ಕೂಡಲೇ ರಾಜಕುಮಾರಿಗೆ ಅದನ್ನು ಅನುಗ್ರಹಿಸುತ್ತೇನೆ. ಅಳಬೇಡ ಮಗು. ಮಲ್ಲಿಗೆ, ಇತ್ತ ಬಾ, ಈ ಆಸನವನ್ನೇರು. ಚಂದದ ಪುಟ್ಟ ಕರುಣಾಳು ರಾಜಕುಮಾರಿ, ಚರಕದ ಮುಳ್ಳು ನಿನ್ನ ಕೈಗೆ ಚುಚ್ಚಿದೊಡನೆ ನೀನು ಸಾಯಬೇಡ. ಬದಲಿಗೆ ಸುಖವಾಗಿ ನಿದ್ದೆ ಮಾಡು. ನಿನ್ನೊಡನೆ ರಾಜ್ಯವಿಡೀ ನಿಶ್ಚಿಂತೆಯಿಂದ ನಿದ್ರಿಸಲಿ ಮುದ್ದೆ.
0: ಎಚ್ಚರವೇ ಇಲ್ಲದ ನಿದ್ರೆಯಿಂದ ಏನು ಪ್ರಯೋಜನ ದೇವಿ? ಅದು ಸತ್ತಂತೆಯೇ ಅಲ್ಲವೇ?
8: ಅದಕ್ಕೂ ಪರಿಹಾರ ಉಂಟು ಮಹಾರಾಜ. ಇಲ್ಲಿ ಕೇಳು, ರಾಜಕುಮಾರನೊಬ್ಬ ಬಂದು ಮಲ್ಲಿಗೆಯನ್ನು ಮುಟ್ಟಿ ಗಾಢ ನಿದ್ದೆಯಿಂದ ಎಚ್ಚರಿಸುವ ತನಕ ನಿಮಗೆಲ್ಲರಿಗೂ ಎಂದೂ ಕಾಣದ ಸುಖನಿದ್ದೆ. ಮಲ್ಲಿಗೆ ಎಚ್ಚರವಾದೊಡನೆ ನಿಮ್ಮ ಸುಪ್ತ ಮನಸ್ಸು ಎಚ್ಚರಗೊಳ್ಳುತ್ತದೆ. ನಿಮಗೆ ಮಂಗಳವಾಗಲಿ.
4: ನನಗೊಂದು ಉಪಾಯ ಉಳಿದಿದೆ ಮಹಾಪ್ರಭು.
0: ಏನದು, ಬೇಗ ಹೇಳು.
4: ರಾಜಕುಮಾರಿಯನ್ನು ಅರಮನೆಯಿಂದ ಹೊರಗೆ ಬಿಡದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋಣವೇ ಪ್ರಭು.
0: ಮಂತ್ರಿಗಳೇ, ಅದು ಅಸಾಧ್ಯದ ಮಾತು. ಅದಕ್ಕೆ ತಿರುಗಾಡುವ ಆಸೆ ಪಾಪದ್ದು.
4: ಒಂದು ಉಪಾಯವಿದೆ ಮಹಾಪ್ರಭು. ರಾಜ್ಯದಲ್ಲಿರುವ ಎಲ್ಲಾ ಚರಕಗಳ ಮುಳ್ಳುಗಳನ್ನು ತೆಗೆಸಿದರೆ ಹೇಗೆ?
7: ಬೇಡ ಬೇಡ, ಚರಕಗಳನ್ನೇ ಸುಟ್ಟು ಬಿಡುವ ಮಹಾಪ್ರಭು.
0: ಈಗ ಬೇಡ, ಮಲ್ಲಿಗೆಗೆ 15

ಹೀಗೆ 14 ವರ್ಷಗಳು ಸಂದವು. ರಾಜಕುಮಾರಿ ಮಲ್ಲಿಗೆ ಈಗ 15ನೇ ವರ್ಷ ನಡೆಯುತ್ತಿದೆ. ರಾಜಕುಮಾರಿ ಮಲ್ಲಿಗೆ ಮಲ್ಲಿಗೆ ಅಂತ ಹೇಳಿದಳು. ಸದಾ ಮಲ್ಲಿಗೆ ಉದ್ಯಾನವನದಲ್ಲಿ ಸಖಿಯರೊಂದಿಗೆ ಆಟವಾಡುತ್ತಾ ಆಕೆಯ ಬಾಲ್ಯ ಕಳೆದು ಹೋಯಿತು. ನೋಡಿ ನೋಡಿ, ಆಕೆ ತಕಡೆ ಬರುತ್ತಿದ್ದಾಳೆ. ಬಹಳ ವರ್ಷಗಳ ನಂತರ ಅವಳನ್ನು ನೀವು ಮೊದಲ ಬಾರಿ ನೋಡುತ್ತಿದ್ದೀರಿ. ಬಿಟ್ಟ ಕಣ್ಣನ್ನು ಬಿಟ್ಟಂತೆ ಬೆಪ್ಪು ಕಟ್ಟಿ ನೋಡ್ತೀರಿ.

0: ಸಖಿಯರೇ, ಅಲ್ಲಿ ನೋಡಿ ಆ ಪುಷ್ಪ ಎಷ್ಟು ಚೆನ್ನಾಗಿದೆಯಲ್ಲ.
1: ಎಲ್ಲಿ? ಓ, ಆ ಮಂದಾರವೇ? ನಿಮ್ಮಷ್ಟು ಚೆನ್ನಾಗಿಲ್ಲ ರಾಜಕುಮಾರಿ.
2: ನನಗಂತೂ ಹೂಗಳಲ್ಲಿ ಮಲ್ಲಿಗೆ ಹೂವೇ ಚಂದ.
0: ಏ ಸುಮ್ನಿರೆ, ಹೆಚ್ಚು ಹೊಗಳ್ಬೇಡ.
1: ನಿಮ್ಮ ಚೆಲುವಿಗೆ ಸೋಲುವ ರಾಜಕುಮಾರ ಎಲ್ಲಿದ್ದಾನೋ?
0: ಆತ ಬರಬೇಕಾದರೆ ನನಗೆ ಚರಕದ ಮುಳ್ಳು ಚುಚ್ಚಬೇಕು, ನಾನು ನಿದ್ದೆ ಮಾಡ್ಬೇಕು, ಇಡೀ ರಾಜ್ಯವೇ ನಿದ್ದೆ ಮಾಡ್ಬೇಕು ಅಲ್ವೇನೆ ಚಂಪಾ?
2: ಬಿಟ್ಟು ಅನ್ನಿ, ಹಾಗೆಲ್ಲ ಮಾತಾಡ್ಬೇಡಿ ರಾಜಕುಮಾರಿ. ನೀವು ಹೀಗೆ ತಿರುಗಾಡುತ್ತಾ ಸುಖವಾಗಿರಿ. ಚರಕವೂ ಬೇಡ, ರಾಜಕುಮಾರನೂ ಬೇಡ.
0: ಆಹಾ, ಎಂತ ತಂಗಾಳಿ! ಕಣ್ಣುಗಳು ಭಾರವಾಗಿ ತೂಕಡಿಸುತ್ತಿವೆ, ಜಲಕ್ರೀಡೆಯಾಡಿ ದೇಹದಣಿದಿದೆ, ಆಲಸ್ಯದಿಂದ ನಿದ್ದೆ ಬರುತ್ತಿದೆ.
2: ಬನ್ನಿ ರಾಜಕುಮಾರಿ, ಆ ಮಲ್ಲಿಗೆ ತೊಟ್ಟಿಲಲ್ಲಿ ನಿದ್ರಿಸಿ.
0: ಬೇಡ ಗೆಳತಿಯರೇ, ಅರಮನೆಗೆ ಹೋಗೋಣ.

0: ಚಿಂತೆ ಕವಿದಿದೆ ಮನಸ್ಸಿಗೆ.
1: ರಾಜಕುಮಾರಿ ಈಗ 15 ವರ್ಷ ನಡೆಯುತ್ತಿದೆ ಮಹಾಪ್ರಭು. ಇನ್ನು 6 ತಿಂಗಳುಗಳು ಕಳೆದು ಬರಲಿರುವ ಹುಣ್ಣಿಮೆಯ ದಿನ ಅವಳ 16ನೇ ವರ್ಷದ ಹುಟ್ಟುಹಬ್ಬವಲ್ಲವೇ ಸ್ವಾಮಿ? ನನಗೇಕೋ ಎದೆ ಢವಗುಟ್ಟುತ್ತಿದೆ.
2: ಭಯವಿಕೆ ಮಹಾರಾಣಿ.
1: ಯಾಕೆ, ನಿಮ್ಮ ಮಗಳ ಭವಿಷ್ಯವನ್ನೇ ಮರೆತೀರಾ ಸ್ವಾಮಿ? ಮಾಟಗಾತಿಯ ಶಾಪ ಅಂದಿನಿಂದ ಇಂದಿನವರೆಗೆ ನನ್ನನ್ನು ಎಡೆ ಬಿಡದೆ ಕಾಡುತ್ತಿದೆ. ನಿದ್ದೆಯಲ್ಲೂ ಬಿಡದೆ ನನ್ನ ಹೃದಯಕ್ಕೆ ಅಂಟಿ ಹೋಗಿದೆ ಸ್ವಾಮಿ. ಅದೊಂದು ಘೋರ ಹಿಂಸೆ.
2: ಕಿನ್ನರಿ ಅಮ್ಮನ

0: ದೇವರಿಂದ ಶಾಪ ಬದಲಾಗಿದೆಯಲ್ಲ, ಮತ್ತ್ಯಾಕೆ ಚಿಂತೆ?
1: ರಾಜ್ಯದಲ್ಲಿರುವ ಚರಕಗಳನ್ನೆಲ್ಲ ರಾಶಿ ಹಾಕಿ ನನ್ನ ಕಣ್ಮುಂದೆ ಕೊಳ್ಳೆ ಇಟ್ಟು ಸುಟ್ಟು ಹಾಕುವವರೆಗೆ ನನಗೆಲ್ಲಿ ಸಮಾಧಾನ ಮಹಾಪ್ರಭು? ಮಗಳ ರಕ್ಷಣೆಯ ಪ್ರಶ್ನೆಗೆ ಉತ್ತರ ಹುಡುಕಿರಿ ಸ್ವಾಮಿ.
0: ಕೊರಗಬೇಡ ಮಹಾರಾಣಿ, ಯಾರಲ್ಲಿ?
2: ಅಪ್ಪಣೆ ಮಹಾಸ್ವಾಮಿ.
0: ಈ ಕೂಡಲೇ ರಾಜ್ಯದಲ್ಲೆಲ್ಲ ಸಂಚರಿಸಿ ಮೂಲೆ ಮೂಲೆಯಲ್ಲೂ ಡಂಗುರ ಸಾರಿಸಿ ರಾಜ್ಯದಲ್ಲಿ ಎಲ್ಲೇ ಎಷ್ಟೇ ಚರಕಗಳಿದ್ದರೂ ತಂದು ತಂದು ರಾಜ ಮೈದಾನದಲ್ಲಿ ರಾಶಿ ಹಾಕಲೇಬೇಕು. ತಪ್ಪಿದ್ದಲ್ಲಿ ತಲೆದಂಡ ಖಂಡಿತ ಎಂಬ ರಾಜಾಜ್ಞೆಯನ್ನು ಕಿವಿ ಕಿವಿಗಳಿಗೆ ಮುಟ್ಟಿಸಿರಿ. ಈ ಕೂಡಲೇ ಹೋಗಿ.

0: ಪ್ರಾಣಿಗಳು. ರಾಜ್ಯದ ಚರಕಗಳೆಲ್ಲವೂ ಬೂದಿಯಾದರೆ ನನ್ನ ಶಾಪದ ಗತಿಯೇನು? ಬೇಗ ಹೇಳೆ ಪುಣ್ಯಾದ್ಗಿತ್ತಿ.
1: ಅಮ್ಮ, ಆ ನೇಕಾರನನ್ನು ಬಂಧಿಸಿ ತಂದು ಚರಕ ಮಾಡಿಸಿದರೆ ಆಯ್ತು ಅಷ್ಟೇ.
0: ಆಹಾ, ಭಿನ್ನಾಣಗಿತ್ತಿ. ನೇಕಾರನನ್ನು ಕರೆತಂದು ಅವನನ್ನು ಒಪ್ಪಿಸಿ ಚರಕ ಮಾಡಿಸಿ ಅರಮನೆಯಲ್ಲಿಟ್ಟು ಇಷ್ಟೆಲ್ಲ ಆಗುವಾಗ ರಾಜಕುಮಾರಿ ದಾಂಟೆಯಲ್ಲಿ ನಡೆಯುತ್ತಿರುತ್ತಾಳೆ ಅಷ್ಟೇ.
1: ಹಾ ಅಮ್ಮ, ನೆನಪಾಯ್ತು. ರಾಜಕುಮಾರಿಯ 1ನೇ ವರ್ಷದ ಹುಟ್ಟುಹಬ್ಬಕ್ಕಾಗಿ ಚರಕದ ಗಿಫ್ಟ್ ಪ್ಯಾಕ್ ಮಾಡಿದ್ದೇನಲ್ಲಮ್ಮ, ಅದನ್ನು ನಮ್ಮೊಂದಿಗೆ ಮರಳಿ ತಂದಿದ್ದೇನಲ್ಲಮ್ಮ.
0: ಭೇಷ್ ಮಗಳೇ ಭೇಷ್, ಕರಿಕಾಗೆ ಆದರೂ ನಿನಗೂ ಮಂಡ್ಯದಲ್ಲಿ ಕಿಡ್ನಿ ಇದೆ ಎಂದು ಇಂದು ತಿಳಿತು ಮೈ ಡಾಟರ್.
1: ನನಗೂ ಮಂಡ್ಯದಲ್ಲಿ ಕಿಡ್ನಿ ಇದೆ, ನನಗೂ ಮಂಡ್ಯದಲ್ಲಿ ಕಿಡ್ನಿ ಇದೆ.
0: ಬಾಯಿ ಮುಚ್ಚದಿ ಗಡ್ ದಿಮ್ಮಿ ಮಗಳೇ ಕಾಕಿ. ನೀನು ಈಗಲೇ ಹಾರಿ ಹಾರಿ ಅರಮನೆಯ ಉಪ್ಪರಿಗೆ ಹಳೆ ಉಗ್ರಾಣದೊಳಗೆ ಈ ಚರಕವನ್ನಿಟ್ಟು ಬಾರೆ. ಆದರೆ ಯಾರ ಕಣ್ಣಿಗೂ ಬೀಳಬೇಡ. ಜೋಕೆ, ಹ್ಯಾಪಿ ಜರ್ನಿ, ಟೇಕ್ ಕೇರ್.
1: ಬಾಯ್ ಮಮ್ಮಿ, ಹೋಗಿ ಬರುತ್ತೇನೆ ಮಮ್ಮಿ.
0: ಆಹಾ, ಇನ್ನೊಮ್ಮೆ ಮಮ್ಮಿಯನ್ನು ನನ್ನ ಕೂತ್ರೋ? ಅಮ್ಮನಿಗಿಂತ ಮಮ್ಮಿ ಕಿವಿಗೆ ಹಿತವಾಗಿದೆ.
1: ಬಾಯ್.

0: ನಾಳೆ ರಾಜಕುಮಾರಿಯ 14ನೇ ವರ್ಷದ ಹುಟ್ಟುಹಬ್ಬ.
1: ನಾಳೆ ಏನಾಗಲಿರುವುದು ಎಂಬ ಭಯದ ನೆರಳು ಹಿಂಬಾಲಿಸುತ್ತಿದೆ.
2: ಭಯದ ನೆರಳಲ್ಲ, ಅದು ಮಾಟಗಾತಿಯ ನೆರಳು ಮಾರೈತಿ.
3: ತೂಲೆ ತೂಲೆ ಮಿತ್ತದಲ್ಲೇ ಕಕ್ಕೆ ಕಪ್ಪು ಕಪ್ಪು ಕಕ್ಕೆ.
4: ಅಯ್ಯೋ, ಮಾಟಗಾತಿಯ ಕಾಗೆ ಮರಯ್ಯ,
2: ಅದರ ಬಯಲೇನೋ ಹೊರೆಯಿತಲ್ಲ.
0: ಛೇ, ಏನೆಂದೇ ತಿಳಿಯಲಿಲ್ಲ. ಬರಲಿರುವ ಅನಾಹುತ ಹವಾಮಾನದ ಮುನ್ಸೂಚನೆ. ರಾಜಕುಮಾರಿಗೆ ಏನೂ ಆಗದಿರಲಿ ದೇವರೇ.

0: ಚಂಪಾ, ಅಂತೂ ಇಂತೂ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಉದ್ಯಾನವನದಿಂದ ಇತ್ತ ಬರಬೇಕಾದರೆ ಎಷ್ಟೆಲ್ಲ ಕಷ್ಟಪಟ್ಟೆವಲ್ವಾ
1: ರಾಜಕುಮಾರಿ. ಈಗಷ್ಟೇ ತಮ್ಮ 14 ವರ್ಷದ ಹುಟ್ಟಹಬ್ಬದ ಆಚರಣೆ ಮುಗಿದಿದ್ದು ಎಲ್ಲರೂ ಊಟೋಪಚಾರದಲ್ಲಿ ಮಗ್ನರಾಗಿದ್ದಾರೆ. ಇಂಥ ಹೊತ್ತಲ್ಲಿ ಮಹಾಪ್ರಭುವಿನ ಅಪ್ಪಣೆ ಇಲ್ಲದೆ ನಾವು ಇದ್ದ ಬರಬಾರದಿತ್ತು. ಪ್ರಭುಗಳಿಗೆ ತಿಳಿದರೆ ನನ್ನ ತಲೆ ಉಳಿಯದು ಖಂಡಿತ. ಬಹಳ ಭಯವಾಗುತ್ತಿದೆ ರಾಜಕುಮಾರಿ.
0: ಚಂಪಾ ಹೆದರಬೇಡನ, ನಾನಿರುವಾಗ ಬಯಬೇಕೆ? ನಿನ್ನನ್ನು ಶಿಕ್ಷೆಯಾಗದಂತೆ ರಕ್ಷಿಸುವ ಜವಾಬ್ದಾರಿ ನನ್ನದು.
1: ಆದರೂ ನಾವಿಬ್ಬರೇ ಕಾವಲು ಪಡೆ ಕಣ್ತಪ್ಪಿಸಿ ಬರಬಾರದಿತ್ತು. ಮಾಟಗಾತ್ಯ ಶಾಪದ ಭಯವು ನನ್ನನ್ನು ನಡಗಿಸುತ್ತಿದೆ.
0: ಸುಮ್ಮನೆ ಮಾತಾಡಿ ಹೊತ್ತು ಕಳೆಯುವುದು ಬೇಡ. ಅರಮನೆಯು ಖಾಲಿ ಖಾಲಿಯಾಗಿ ಜನರಿಲ್ಲದೆ ಬಣಗುಟ್ಟುತ್ತಿರುವ ಸುಸಂದರ್ಭವಿದು. ಇದುವರೆಗೂ ಕಣ್ಣಲ್ಲಿ ಕಂಡಿರದ ಅರಮನೆಯ ಇಂಚು ಇಂಚುಗಳನ್ನು ಈ ಕಣ್ಗಳು ಕಾಣಲೇಬೇಕು. ಸ್ವತಂತ್ರವಾಗಿ ಇಂದಾದರೂ ಓಡಾಡಲೇಬೇಕು ಗೆಳತಿ. ಈಗಲೇ ಅರಮನೆಯತ್ತ ನಡೆಯುವ.
1: ಆದರೂ
0: ನೀನೀಗ ಬರಲೇಬೇಕು, ಇದು ನನ್ನ ಆಜ್ಞೆ.
1: ಅಪ್ಪಣ ರಾಜಕುಮಾರಿ.

0: ನಾವೀಗ ಬಂದು ನಿಂತಿರುವುದು ಅರಮನೆಯ ಒಳಚೌಕಿಯಲ್ಲಿ. ಆಹಾ, ಎಲ್ಲೆಡೆ ಶಾಂತ ಮೌನ. ಇದುವರೆಗೆ ಕಂಡಿರದ, ಅನುಭವಿಸದ ಹೊಸ ಅನುಭವ ಅಲ್ಲವೇ ಚಂಪಾ?
1: ನನಗೇಕೋ ಕೈಕಾಲುಗಳು ನಡುಗುತ್ತಿವೆ. ಭಯ ಹಿಡಿದ ಹೃದಯದಲ್ಲಿ ಸೌಂದರ್ಯ ಪ್ರಜ್ಞೆ ಎಲ್ಲಿದೆ ರಾಜಕುಮಾರಿ? ಹಿಂದಕ್ಕೆ ಮರಳೋಣವೇ?
0: ಬೇಡ ಚಂಪಾ, ಇದುವರೆಗೆ ಅರಮನೆಯ ಏಕಾಂತ ಮೌನವನ್ನು ಅನುಭವಿಸಲೇ ಇಲ್ಲ. ಹೋದಲ್ಲೆಲ್ಲ ಬೆನ್ನ ಹಿಂದೆ ಸುತ್ತುವ ಕಾವಲು ಪಡೆ ಉಸಿರುಗಟ್ಟಿದಂತಾಗುತ್ತಿತ್ತು. ನಿನ್ನ ದಯದಿಂದ ಈ ಸುವರ್ಣಾವಕಾಶ ನನ್ನ ಪಾಲಾಗಿದೆ. ಮರಳೋಣ ಎಂಬ ಮಾತನ್ನು ಮಾತ್ರ ಹೇಳಬೇಡವೇ ಗೆಳತಿ. ಪಲ್ಲಕ್ಕಿಯಲ್ಲಿ ಕುಳಿತು ರಾಜ್ಯ ಸಂಚಾರ ಮಾಡುವುದರಲ್ಲಿ ಏನು ಖುಷಿ ಇದೆ ಹೇಳು? ಈ ಮೆಟ್ಟಿಲುಗಳನ್ನು ಹತ್ತಿ ಅರಮನೆಯ ಮೇಲಂತಸ್ತುಗಳನ್ನೆಲ್ಲ ನಡೆದಾಡಬೇಕು ಚಂಪಾ.
1: ರಾಜಕುಮಾರಿ, ಈಗಷ್ಟೇ ನಿಮಗೆ 16 ಹಿಡಿದಿದೆ. ಇದೊಂದು ವರ್ಷ ನಾವು ಎಚ್ಚರವಾಗಿರಬೇಕಲ್ಲವೇ? ಬರುವ ವರ್ಷದಿಂದ ನಿಮಗೇನೂ ಭಯವಿಲ್ಲ.
0: ಎಷ್ಟು ಸಲ ಹೇಳುದು ನಿನಗೆ, ಈ ಪುರಾಣ ಬಿಟ್ಟು ಅರಮನೆಯ ಮಾರ್ಗದರ್ಶಕಿಯಾಗು. ಇಂಚು ಇಂಚನ್ನು ಪರಿಚಯ ಮಾಡಿಕೊಡು. ಬರಲಿರುವ ಅಪಾಯಗಳಿಗೆ ಹೆದರದ ಕ್ಷತ್ರಿಯ ಕನ್ಯೆ ನಾನು. ಬರುವುದೆಲ್ಲವೂ ಬರಲಿ, ನನ್ನ ಹಣೆ ಬರಹದಂತೆ ಆಗಲಿ. ಆಹಾ, ಎಷ್ಟು ಚೆನ್ನಾಗಿದೆ ಈ ಕೋಣೆ. ಇಲ್ಲಿಯ ಮರದ ಕೆತ್ತನೆಗಳು ಅದ್ಭುತವಾಗಿವೆ. ಈ ಕುರ್ಚಿ ನೋಡಿ ಚಂಪಾ. ಹಾ, ರಾಜ ಚಾವಡಿಯನ್ನು ಕೂಡ ಇಷ್ಟು ಹತ್ತಿರದಿಂದ ಎಂದೂ ನೋಡಿಲ್ಲ.
1: ನಾನೂ ನೋಡಿಲ್ಲ. ನೋಡಲದು ಎಂದಾದರೂ ಖಾಲಿ ಇದ್ದದುಂಟೆ?
0: ಚಂಪಾ, ಇತ್ತ ಬಾ, ಇಲ್ಲಿಂದಲೇ ಕೆಳಗೆ ನೋಡಿ. ಉದ್ಯಾನವನದ ತುಂಬಾ ಜನಜಾತ್ರೆ, ಊಟದಲ್ಲಿ ಮಗ್ನವಾದಂತಿದೆ. ನಮಗೆ ಮಜವೋ ಮಜಾ.
1: ರಾಜಕುಮಾರಿ, ಆ ಭಿತ್ತಿ ಪತ್ರವನ್ನು ನೋಡಿ.
0: ಹೌದು ಚಂಪಾ, ಇಷ್ಟು ಚಂದದ ಭಿತ್ತಿ ಪತ್ರಗಳನ್ನು ನೀನು ಹಿಂದೆ ಕಂಡಿದ್ದೀಯೇನೆ?
1: ನಾನು ಇದುವರೆಗೂ ನೋಡಿದೆ ರಾಜಕುಮಾರಿ. ಹತ್ತಿರ ಹೋದಾಗೆಲ್ಲ ಗೋಡೆಯವರೆಗಿರೋ ಕಾವಲ್ ಬಟ್ಟರು.
0: ಚೆ, ಸುಮ್ನಿರು ಮಾರೈತಿ.
1: ಓ, ಅಲ್ಲಿ ನೋಡು ಚಂಪಾ, ಸುರಂಗ ಮಾರ್ಗ.
0: ಹೋಗೋಣವೇ?
1: ಬೇಡ ರಾಜಕುಮಾರಿ, ಅದು ನೇರ ಸೆರೆಮನೆಯೊಳಗಿಂದಾಗಿ ಉಗ್ರಾಂದೊಳಗೆ ಹೋಗುತ್ತದೆ ಎಂದು ನನ್ನ ಅಜ್ಜ ಹೇಳಿದ್ದ. ಅಲ್ಲಿ ಮಾಟಗಾತಿ ಬಂದು ಹೋಗುತ್ತಿರುತ್ತಾಳಂತೆ, ಕಾಲುಗಳ ವಾಸಸ್ಥಳವಂತೆ.
0: ಸುಮ್ಮನೆ ಹಿಂಬಾಲಿಸು, ಹೆದರು ಪುಕ್ಕಿ. ಕಪ್ಪು ಕಾಗೆಗೆ ಹೆದರುತ್ತಾಳೆ, ಅದೇನು ರಣಹದ್ದೆ? ಚಂಪಾ, ಬರೀ ಕತ್ತಲು, ಏನೂ ಕಾಣುತ್ತಿಲ್ಲ.
1: ಮೆಲ್ಲನಡೆ ರಾಜಕುಮಾರಿ, ನನ್ನ ಕೈ ಹಿಡಿದುಕೊಳ್ಳಿ. ಓಹ್, ಅಲ್ಲಿ ಬೆಳಕು ಕಾಣುತ್ತಿದೆಯಲ್ಲ, ಅದೇ ಉಗ್ರಾಣವಿರಬೇಕು.
0: ಹಾ, ಈಗ ಕಣ್ಣು ಕತ್ತಲಿಗೆ ಹೊಂದಿಕೊಳ್ಳುತ್ತಿದೆ, ಬೆಳಕಿನತ್ತ ನಡೆಯೋಣ. ಮಂದ ಬೆಳಕು ಇಲ್ಲೆಲ್ಲ ಆವರಿಸಿದೆ.
1: ರಾಜಕುಮಾರಿ, ಇದೇ ಅರಮನೆ ಹಳೆ ಉಗ್ರಾಣ. ಇತ್ತೀಚೆಗೆ ಉಪಯೋಗವಿಲ್ಲದೆ ಧೂಳು ಮುಸುಕಿದೆ. ಆದರೆ ಬಹಳ ಹಿಂದೆ ನನ್ನ ಅಜ್ಜ ಇಲ್ಲೇ ಇರುತ್ತಿದ್ದರಂತೆ, ಹಾಗೆ ಹೇಳಿದ್ದ ನೆನಪು. ಓ, ಅಲ್ಲಿ ನೋಡಿ ರಾಜಕುಮಾರಿ, ಏನೋ ಪಳಪಳ ಹೊಳೆಯುತ್ತಿದೆ.
0: ವಾ, ಉಡುಗೊರೆಯ ಪೊಟ್ಟಣ ಇಲ್ಲಿಗೆ ಹೇಗೆ ಬಂತು? ಎಷ್ಟು ಚಂದದ ಪೊಟ್ಟಣ, ಬಿಡಿಸುತ್ತೇನೆ.
1: ಉಡುಗೊರೆ ಪೊಟ್ಟಣವೇ? ಇದರಲ್ಲೇನೋ ಮೋಸವಿದೆ. ಬೇಡ.

0: ರಾಜಕುಮಾರಿ ಬೇಡ.
1: ಅಯ್ಯೋ ಅಯ್ಯೋ, ಕೈಗೇನೋ ಚುಚ್ಚಿತು. ಚಂಪಾ, ಏನೆಂದು ನೋಡು.
0: ಅಯ್ಯೋ ಚರಕ, ಚರಕದ ಮುಳ್ಳು, ರಕ್ತ ಒಸರುತ್ತಿದೆ ರಾಜಕುಮಾರಿ. ಅಯ್ಯೋ ಪ್ರಮಾದವಾಯಿತು, ಚರಕದ ಮುಳ್ಳು ರಾಜಕುಮಾರಿ ಕೈಗೆ ಚುಚ್ಚಿತು. 16 ವರ್ಷ. ಅಯ್ಯೋ ಯಾರಿದ್ದೀರಿ? ಇಲ್ಲಿ ಬನ್ನಿ, ಕಾಪಾಡಿ ಕಾಪಾಡಿ ರಾಜಕುಮಾರಿಯನ್ನು ಕಾಪಾಡಿ.
1: ಚಂಪಾ, ನನ್ನನ್ನು ಹಿಡಿದುಕೊಳ್ಳು ಗೆಳತಿ. ತಲೆ ತಿರುಗುತ್ತಿದೆ, ನಿದ್ದೆ ಬರುತ್ತಿದೆ. ಇಲ್ಲೇ ನೆಲದಲ್ಲಿ ಬಿದ್ದುಕೊಳ್ಳಬೇಕು ನಾನು.
0: ನೆಲದಲ್ಲಿ ಬೇಡ ರಾಜಕುಮಾರಿ, ಧೂಳುಮಯ. ಇಲ್ಲೇ ಪಕ್ಕದಲ್ಲಿ ಮಂಚ ಕಾಣುತ್ತಿದೆ, ಬನ್ನಿ ರಾಜಕುಮಾರಿ.

0: ಇಡೀ ಕೀರ್ತಿ ನಗರವನ್ನು ನಿದ್ರಾದೇವಿ ಆವರಿಸಿಕೊಂಡಿದ್ದಾಳೆ. ಇದಕ್ಕೆ ಕೊನೆ ಎಂದು
1: ರಾಜಕುಮಾರ ಇಲ್ಲಿಗೆ ಬರುವುದು ಯಾವಾಗ, ಮಲ್ಲಿಗೆಯನ್ನು ಮುಟ್ಟಿ ಎಬ್ಬಿಸುವುದು ಯಾವಾಗ?
2: ಈ ಒಂದು ವರ್ಷ ಅದಕ್ಕೆ ಅವಕಾಶವಿಲ್ಲ ಗೆಳತಿಯರೇ.
0: ಯಾಕೆ?
2: ಅದಕ್ಕೂ ಒಂದು ಕಾರಣವಿದೆ. 25 ವರ್ಷಗಳ ಹಿಂದೆ ಜಡಮುನಿಗಳೊಬ್ಬರು ಕೀರ್ತಿನಗರಕ್ಕೆ ಬಂದರಂತೆ. ಅರಮನೆಯೊಳಗೆ ಅವರು ಕಾಲಿಟ್ಟ ಸುದ್ದಿ ತಿಳಿದರು. ರಾಜ ಕೀರ್ತಿವರ್ಮ ನಿದ್ದೆ ಬಂದಂತೆ ನಟಿಸಿದನಂತೆ.
0: ಹೌದೇ, ನಿದ್ದೆ ಬಂದವರನ್ನಾದ್ರೂ ಎಬ್ಬಿಸಬಹುದು, ನಟಿಸುವವರನ್ನಲ್ಲ. ಮತ್ತೇನಾಯ್ತು ರಾಣಿ?
2: ಸಿಟ್ಟುಗೊಂಡ ಮುನಿಗಳು ಭವಿಷ್ಯದಲ್ಲಿ ನಿನ್ನನ್ನು ಮಾತ್ರವಲ್ಲ ಇಡೀ ರಾಜ್ಯವನ್ನೇ ನಿದ್ದೆ ಆವರಿಸಿಕೊಳ್ಳಲಿ ಎಂಬ ಶಾಪ ನೀಡಿದರಂತೆ. ಕೀರ್ತಿವರ್ಮ ತನ್ನ ತಪ್ಪಿಗೆ ಕ್ಷಮೆ ಬೇಡಿದಾಗ ಕರಗಿದ ಅವರು. 1 ವರ್ಷಗಳ ಬಳಿಕ ರಾಜಕುಮಾರನೊಬ್ಬ ಇಡೀ ರಾಜ್ಯವನ್ನು ಎಚ್ಚರಿಸಲಿ ಎಂಬ ಶಾಪ ವಿಮೋಚನೆಯನ್ನೂ ನೀಡಿದರಂತೆ.
1: 1 ವರ್ಷವೇ? ಅಬ್ಬಾ, ಅನ್ನ ಆಹಾರವಿಲ್ಲದೆ ಇಡೀ ರಾಜ್ಯ 1 ವರ್ಷ ನಿದ್ರಿಸುತ್ತದೆಯೇ?
2: ಆ ಮಾಟಗಾತಿಯ ಶಾಪವನ್ನು ಬದಲಾಯಿಸಿ ಕೀರ್ತಿನಗರವಿಡೀ ನಿದ್ರಿಸುವಂತೆ ಮಾಡಿದ್ದೇನೆ. ಇನ್ನು ರಾಜಕುಮಾರ ಬರುವವರೆಗೆ 1 ವರ್ಷಗಳ ಕಾಲ ಜನಸಾಗರ ಅನ್ನ ಆಹಾರ ಸೇವನೆ ಇಲ್ಲದಿದ್ದರೂ ಸುಖ ನಿದ್ದೆಯಲ್ಲಿ ಆರೋಗ್ಯವಂತರಾಗಿರಲಿ. ಇದು ನನ್ನ ಮತ್ತೊಂದು ವರ.
3: ವರುಷ 1 ವರುಷ

0: ಆಟ ಗಾತಿಯ ಸೊಕ್ಕು ಏರುತ್ತ ಏರುತ್ತ ಏರುತ್ತ
1: ಕಾಕರ ಜವಾಯ್ತು ಕೀರ್ತಿ ನಗರ ಕಾಕರ ಜವಾಯ್ತು ಕೀರ್ತಿ ನಗರ
2: ಜಂತರ್ ಮಂತರ್ ಜಂತರ್ ಮಂತರ್ ಕಪ್ಪು ಕಪ್ಪು ಕಪ್ಪು ಕಪ್ಪು ಪೂ ಪೂ ಮಗಳೇ ಕಾಕಿ ಮಲ್ಲಿಗೆ ಅಂತ ಮಲ್ಲಿಗೆ ರಾಜಕುಮಾರಿ ಚರಕದ ಮುಳ್ಳಿನಿಂದ ಚುಚ್ಚಿಸಿಕೊಂಡು ಬಾಡಿದ ಪಾರಿಜಾತ ಹೂವಾಗಿದ್ದಾಳೆ. ಆಕೆಯೊಂದಿಗೆ ಕೀರ್ತಿ ರಾಜ್ಯದ ಜನರೆಲ್ಲರೂ ಕುಂಭಕರ್ಣನಂತೆ ಗೊರಕೆ ಹೊಡೆಯಲು ಆರಂಭಿಸಿ ಒಂದು ವರ್ಷವಾಯ್ತು.
3: ಆಹಾ, ಏನು ಗಮ್ಮತ್ತು! ಒಳ್ಳೆ ಇಂಗ್ಲಿಷ್ ಫಿಲ್ಮ್ ನೋಡಿದಂತಾಯ್ತು. ಆದರೆ ಆ ರಾಜಕುಮಾರ ಬಂದರೆ ಎದ್ದು ಬಿಟ್ಟರಲ್ಲ ಈ ಕುಂಭಕರ್ಣರು.
2: ತೊಲಗಾಚೆ ಕುರ್ತೆಲ್ ಕಾಟುಕಾಗೆ, ನನ್ನ ಬಗ್ಗೆ ನಿನಗೆ ಸಂಶಯವೇ ಪನ್ನಿಕೋಚಿ. ರಾಜಕುಮಾರನಂತೆ ಎಲ್ಲಿದ್ದಾನೆ? ಆ ಒಂದು ವರ್ಷದಲ್ಲಿ ಒಮ್ಮೆಯೂ ಇತ್ತ ಕಡೆ ತಲೆ ಹಾಕಿ ಮಲಗದ ಆ ನಿನ್ನ ರಾಜಕುಮಾರ ಇಲ್ಲಿಗೆ ಬರುವುದುಂಟ?
3: ಆದರೂ ತಪ್ಪಿ ಬಂದರೆ?
2: ಏ ತಿರುಗಾಡ್ತಿಪ್ಪಿ, ನಿನ್ನ ಹದ್ದಿನ ಕಣ್ಣಿಗೆ ಎಂದಾದರೂ ರಾಜಕುಮಾರ ಬಿದ್ದದುಂಟ ಮಾರಾಯ್ತಿ?
3: ಇಲ್ಲಮ್ಮ, ನನ್ನದು ಕಾಗಿ ಕಣ್ಣಮ್ಮ.
2: ಇದೀಗ ನನ್ನ ಕಾಕಾ ರಾಜ್ಯ, ನಾನಿದರ ಕ್ವೀನ್. ಗರಗಸದಂತೆ ಕಾರ್ಕೋಟ ಮುಳ್ಳಿನ ಕಾಳನ್ನು ಅರಮನೆ ಸುತ್ತ ಬಯಸುತ್ತೇನೆ. ತಾಕತ್ತಿದ್ದರೆ

0: ಅಬ್ಬಾ, ಕೀರ್ತಿ ನಗರಿಯ ತುಂಬಾ ಮೌನ. ಈ ನಿದ್ದೆಯನ್ನು ಕಂಡು ಸಹಿಸಲೇ ಆಗುತ್ತಿಲ್ಲ. ಜನಸಾಗರ ಜೀವಂತ ಹೆಣಗಳಂತೆ ಕಾಣುತ್ತಿವೆ.
1: ಒಂದು ವರ್ಷ ಕಳೆಯಿತು, ಆದರೆ ಯಾವ ರಾಜಕುಮಾರನು ಇತ್ತ ಬಂದಿಲ್ಲವಲ್ಲ.
0: ಅದೇ ನನ್ನ ಚಿಂತೆ. ಪಾಪ ರಾಜಕುಮಾರಿ ಮಲ್ಲಿಗೆ, ಎಂಥ ಕಷ್ಟ ಬಂದಿತ್ತು ಅವಳಿಗೆ. ನಾವೇ ಹೋಗಿ ರಾಜಕುಮಾರನನ್ನು ಕರೆತಂದರೆ ಹೇಗೆ?
1: ಅವ ಬರುವುದಾದರೂ ಹೇಗೆ? ಕೋಟೆಯಂತೆ ಮುಳ್ಳು ಕಾಡನ್ನು ನಿರ್ಮಿಸಿದ್ದಾಳಲ್ಲ ದುಷ್ಟ ಮಾಟಗಾತಿ.
2: ಜಡೆಮುನಿಯ ಶಾಪ ವಿಮೋಚನೆ ಆಗುವ ಕಾಲ ಹತ್ತಿರ ಬಂದಂತೆ ತೋರುತ್ತದೆ. ನನ್ನ ಈ ಲಾವಂಚದ ಬೀಸಣಿಗೆಯನ್ನು ಬೀಸಿ ಮಲ್ಲಿಗೆ ಪರಿಮಳ ದಶ ದಿಕ್ಕುಗಳಿಗೂ ಹರಡುವಂತೆ ಮಾಡುತ್ತೇನೆ. ನಿಜ ರಾಜಕುಮಾರ ಇತ್ತ ಬರುವಂತೆ ಮಾಡುತ್ತೇನೆ.

ಚಂದಿರ ರಾಜ್ಯದ ರಾಜಕುಮಾರ ಗಿರಿಧರ ದಂಡಿನೊಂದಿಗೆ ಮೃಗ ಬೇಟೆಯನ್ನಾಡುತ್ತಾ ಬಂದೆ. ದುರದೃಷ್ಟವಶಾತ್ ಈ ಕಗ್ಗಾಡಿನಲ್ಲಿ ದಾರಿ ತಪ್ಪಿ ಒಂಟಿಯಾಗಿದ್ದೇನೆ. ಜನಸಂಚಾರವೇ ಇಲ್ಲದ ಕತ್ತಲು ಕಾಡು, ಬಹಳ ದಣಿದಿದ್ದೇನೆ. ಬಾಯಾರಿಕೆ ಕೂಡ ಎಲ್ಲೂ ನೀರಿನ ಸೆಲೆ ಕಾಣುತ್ತಿಲ್ಲವಲ್ಲ. ದಣಿಯು ಹೆಜ್ಜೆ ಮುಂದಡಲೇ ಆಗುತ್ತಿಲ್ಲ. ಓಹ್, ಇಲ್ಲೇ ಮರದಡಿ ಅರಗಳಿಗೆ ಮೈಚೆಲ್ಲಿ ಮಲಗುತ್ತೇನೆ.

0: ಆಹಾ, ಎಂಥ ಇಂಪಾದ ಸಂಗೀತ! ಯಾರೋ ಗಂಧರ್ವ ಕನ್ಯೆಯರು ಹಾಡುತ್ತಿರುವ ಹಾಗಿದೆ. ತಂಪಾದ ಗಾಳಿ ಚಳಿ ಹುಟ್ಟಿಸುತ್ತಿದೆ. ವಾಹ್, ಇಡೀ ಕಾಡಿನ ತುಂಬಾ ಮಲ್ಲಿಗೆ ಪರಿಮಳ ಘಮಘಮ. ನನ್ನ ಆಯಾಸವೆಲ್ಲ ಮಂಗಮಾಯ. ಹಸಿಯು ಬಾಯಿಯರಿಗೆ ಆರಿ ಹೋಗಿ ಕೈ ಕಾಲುಗಳಲ್ಲಿ ಹೊಸ ಶಕ್ತಿ ಚೈತನ್ಯ. ಓ, ಹಾಡು ಕೇಳುತ್ತಿರುವ ದಿಕ್ಕಿನಡೆಗೆ ನಡೆಯುತ್ತೇನೆ.
1: ನಮ್ಮ ಉಪಾಯ ಸಫಲವಾದಂತಿದೆ. ಪುರುಷನೊಬ್ಬ ಇತ್ತ ಕಡೆಗೆ ಬರುತ್ತಿದ್ದಾನೆ. ಚಂದಿರ ರಾಜ್ಯದ ಗಿರಿಧರ, ಮಲ್ಲಿಗೆಗೆ ವರವಾಗಲಿರುವ ಚಂದಿರ.
2: ಬಾ ರಾಜಕುಮಾರ ಬಾ. ಚಂದಿರ ರಾಜ್ಯದ ಗಿರಿಧರ, ಮಲ್ಲಿಗೆ ಪರಿಮಳ, ಇಷ್ಟು ದೂರ ಎಳೆತಂತೆ ನಿನ್ನನ್ನು. ಬಾ ಮುದ್ದು ರಾಜಕುಮಾರ ಬಾ, ನಿನಗಿದೋ ಸ್ವಾಗತ ಸುಸ್ವಾಗತ.
0: ಯಾರು ನೀವು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ವೇಷ ಮರೆಸಿಕೊಂಡ ನರಭಕ್ಷಕ ರಾಕ್ಷಸಿಯರೇ ನೀವು.
3: ಏನು, ನಾವು ನಿನ್ನ ಕಣ್ಣಿಗೆ ರಾಕ್ಷಸಿಯರಂತೆ ಕಾಣುತ್ತಿದ್ದೇವಾ ಮಗು?
0: ಮಗು, ಮುದ್ದು, ಕೋಂಬಿಳೆ, ಚಿನ್ನ ಎಂದೆಲ್ಲ ಕರೆದು ಪೂಸಿ ಹೊಡೆಯಬೇಡಿ. ಘೋರ ಕಾನನದಲ್ಲಿ ರಾಕ್ಷಸಿಯರಲ್ಲದೆ ಸುಂದರವಾದ ಹೆಂಗಸರು ಇರಲು ಸಾಧ್ಯವೇ? ನನ್ನ ಕಣ್ಣಿಗೆ ಮಣ್ಣೆರಚಬೇಡಿ, ನಾನೆಲ್ಲವನ್ನು ಬಲ್ಲೆ.
3: ಸಂಶಯ ಪಡಬೇಡ ಗಿರಿಧರ, ನಾವು ಮೂವರು ಕಿನ್ನರಿ ಸ್ತ್ರೀಯರು. ಒಂದು ವರ್ಷದಿಂದ ನಿನಗಾಗಿ ಕಣ್ಣಿಗೆ ಎಣ್ಣೆ ಹಚ್ಚಿ ಕಾಯುತ್ತಿದ್ದೇವೆ.
0: ನನಗಾಗಿ ಕಾಯುತ್ತಿದ್ದೀರಾ? ಅದು ಒಂದು ವರ್ಷದಿಂದ. ನಿಮಗೆ ಮಾಡಲು ಬೇರೆ ಕೆಲಸ ಇಲ್ಲವೇ?
3: ನಮ್ಮನ್ನು ನಂಬು ರಾಜಕುಮಾರ, ಇದು ಕೀರ್ತಿನಗರಿ, ಇಲ್ಲಿಯ ರಾಜ ಕೀರ್ತಿವರ್ಮ.

0: ನಾನು ಬಂದಿರುವುದು ಕೀರ್ತಿನಗರಿಗೆ ಸುಳಿವು ನೀಡಿ ಒಳ್ಳೆಯ ಕೆಲಸ ಮಾಡಿರುವಿರಿ. ನಾನಿನ್ನು ಹೊರಟೆ.
1: ಏ, ಎತ್ತ ಹೊರಟೆ ಗಡಿಬಿಡಿ ಭಾಗವತನಂತೆ, ಇನ್ನೂ ಹೇಳಲಿಕ್ಕಿದೆ ಮಗು. ಓ ಅಲ್ಲಲ್ಲ, ರಾಜಕುಮಾರ
2: ಕೀರ್ತಿವರ್ಮನ ಏಕೈಕ ಕುವರಿ ಮಲ್ಲಿಗೆ, ಬಹಳ ಸುಂದರಿ. ಆದರೆ ಆ ಬಹಿರೂಪದ ಕೊಂಗಾರು ಹಲ್ಲಿನ ಹಂಡೆ ಮೂಗಿನ ವಿಕಾರ ಮುಖದ ಮಾಟಗಾತಿಯೊಬ್ಬಳ ಮೋಸಕ್ಕೆ ಬಲಿಯಾಗಿ ಮಲ್ಲಿಗೆಯು ಒಂದು ವರ್ಷದಿಂದ ನಿದ್ರಾವಶಳಾಗಿದ್ದಾಳೆ.
0: ನಿದ್ರಾವಶಳೆ? ಇದರಲ್ಲೇನು ಮೋಸವಿಲ್ಲ ತಾನೆ?
3: ಮೋಸವಿಲ್ಲ ಗಿರಿಧರ, ಆ ಮಾಟಗಾತಿ ಸಾಮಾನ್ಯಳಲ್ಲ. ಆಕೆಗೊಂದು ಕಾಗೆ ಇದೆ.
0: ಕಾಗೆ ರಣಹದ್ದು ಅಲ್ಲ ತಾನೆ?
3: ರಾಜಕುಮಾರಿ ಮಲ್ಲಿಗೆಗೆ 16 ವರ್ಷ ಹಿಡಿದಾಗ ಆಕೆಯ ಕೈಗೆ ಚರಕದ ಮುಳ್ಳು ಚುಚ್ಚಿ ಸಾಯಲಿ ಎಂಬ ಶಾಪವನ್ನು ಆ ಮಾಟಗಾತಿ ನೀಡಿದ್ದಳು.
0: ಛೇ, ಕರುಣೆ ಇಲ್ಲದ ಕೆಟ್ಟ ಪಿಶಾಚಿ ಎಲ್ಲಿಯಾದ್ರು?
3: ಅದರಂತೆ ಕೈಗೆ ಚರಕದ ಮುಳ್ಳು ಚುಚ್ಚಿ
0: ಅಯ್ಯೋ ಸತ್ತು ಹೋದಳೆ.
3: ಇಲ್ಲ ರಾಜಕುಮಾರ, ನಾನಾ ಶಾಪವನ್ನು ನನ್ನ ಮಂತ್ರಶಕ್ತಿಯಿಂದ ಬದಲಿಸಿದ್ದೆ. ಆಕೆ ಸಾಯಲಿಲ್ಲ, ಬದಲಿಗೆ ನಿದ್ರಾವಶಳಾಗಿದ್ದಾಳೆ. ಆಕೆಯೊಡನೆ ಇಡೀ ರಾಜ್ಯಕ್ಕೆ ನಿದ್ದೆಯ ಭೂತ ಹಿಡಿದಿದೆ. ಸೂರ್ಯ ಮೂಡಲಿ ಮುಳುಗಲಿ, ಯಾರಿಗೂ ಮೈ ಮೇಲೆ ಪ್ರಜ್ಞೆಯೇ ಇಲ್ಲ.
1: ಎಲ್ಲಿ ನೋಡಿದರಲ್ಲಿ ಸೋಮಾರಿಗಳಂತೆ ಬಿದ್ದುಕೊಂಡಿದ್ದಾರೆ. ಇದನ್ನು ನೋಡಿ ರಾಜ್ಯಲಕ್ಷ್ಮಿ ಬೇಸತ್ತು ರಾಜ್ಯವನ್ನೇ ಬಿಟ್ಟು ಓಡಿ ಹೋಗಿದ್ದಾಳೆ.
2: ಒಂದೆರಡು ದಿನವೇ? ಅಬ್ಬಾ, ಒಂದು ವರ್ಷದಿಂದ ಇದೇ ದೃಶ್ಯ ನೋಡಿ ನೋಡಿ, ಗೊರಕೆ ಸದ್ದು ಕೇಳಿ ಕೇಳಿ ನಮಗಂತೂ ತಲೆ ಚಿಟ್ಟು ಹಿಡಿದಿದೆ ಗಿರಿಧರ.
0: ಅಯ್ಯೋ ದೇವರೇ, ಇದಕ್ಕೇನು ಪರಿಹಾರ?
3: ಪರಿಹಾರವಿದೆ ಗಿರಿಧರ. ರಾಜಕುಮಾರನೊಬ್ಬ ಬಂದು ಮಲ್ಲಿಗೆಯನ್ನು ಮುಟ್ಟಿದ ಕ್ಷಣದಲ್ಲೇ ಆಕೆ ನಿದ್ದೆಯಿಂದ ಏಳುತ್ತಾಳೆ. ಹಾಗೆ ಎದ್ದರೆ ಮಾತ್ರ ಆ ದುಷ್ಟ ಮಾಟಗಾತಿಯ ಮಂತ್ರಶಕ್ತಿ ದೇಹಬಲ ಕುಂದಲು ಸಾಧ್ಯ. ಅದೃಷ್ಟವಶಾತ್ ನೀನಿಲ್ಲಿ ಬಂದಿದ್ದಿ. ಮಲ್ಲಿಗೆಯನ್ನು ಶಾಪ ವಿಮುಕ್ತಳನ್ನಾಗಿ ಮಾಡಬಲ್ಲ ಧೀರ ನೀನು ಗಿರಿಧರ.
0: ಏನು ನಾನೇ?
2: ಹೌದು ಕುಮಾರ, ಆ ಮಾಟಗಾತಿ ತನ್ನ ಮಂತ್ರಶಕ್ತಿಯಿಂದ ಅರಮನೆಯ ಸುತ್ತ ಕಾರ್ಕೋಟ ಮುಳ್ಳಿನ ಕಾಡನ್ನು ನಿರ್ಮಿಸಿದ್ದಾಳೆ. ಒಂದೇ ಒಂದು ಮುಳ್ಳು ಚುಚ್ಚಿದರೂ ವಿಷವೇರಿ ಸಾವು ಖಂಡಿತ.
0: ನಾನು ಸಾವಿಗೆ ಹೆದರುವವನಲ್ಲ ದೇವಿ. 100 ವರ್ಷ ಹೇಡಿಯಂತೆ ಬದುಕುವುದಕ್ಕಿಂತ 3 ವರ್ಷ ವೀರನಾಗಿ ಬದುಕುವುದೇ ಶ್ರೇಷ್ಠವಲ್ಲವೇ? ಜೀವಕ್ಕಿಂತ ಸಾಧನೆ ಮುಖ್ಯ ದೇವಿ.
3: ಮೆಚ್ಚಿದೆ ಮಗನೇ, ಈ ಮಾಯಾ ಖಡ್ಗವನ್ನು ತೆಗೆದುಕೋ. ಅರಮನೆಯ ಹಾದಿಯುದ್ದಕ್ಕೂ ಬೆಳೆದ ರಾಕ್ಷಸ ಮುಳ್ಳುಗಳನ್ನು ಈ ಖಡ್ಗದಿಂದ ಸವರು. ನಿನ್ನ ದಾರಿ ಸುಗಮವಾಗಲಿ, ನಿನಗೆ ಮಂಗಳವಾಗಲಿ. ಎಚ್ಚರವಾಗಿರು.
4: Shut up your mouth. That ಹಾಳು ಕಾಗೆ, ಬಸ್ ಕಂಡಕ್ಟರ್ನಂತೆ ಒಂದೇ ಸವರಿ ಕಿರ್ಚುತ್ತಿದ್ಯಲ್ಲ, ನಿನ್ನ ದೊಂಡೆಗತಿ ಏನಾದಿತ್ತು? ಗಂಟಲು ಬಿರಿದು ಹೋದರೆ ಹೊಸ ಧ್ವನಿ ಪೆಟ್ಟಿಗೆ ಮಾಡಿಸಿಕೊಡಲು ನನಗೆ ಪುರ್ಸೊತ್ತಿಲ್ಲ ಕಾಕಾಸರಿ. ಬಾಯಿ ಮುಚ್ಚುತ್ತೀಯೋ ಇಲ್ಲ ಗಂಟೆ ಪಂಟಿಸಲ್ಲ ನಿನ್ನ ಕೊಕ್ಕಿಗೆ. ಕೈಯಲ್ಲಿ ಗಂಡು ಬೀದಿಯಲ್ಲಿ ಆದ್ರೂ ನನ್ನ ಸಲಿಗೆ ನಿನಗೆ ಹೆಚ್ಚಾಯ್ತು.
5: ಗಂಟೆಪೂ ಇಲ್ಲ, ಫೆವಿಕಾಲು ಇಲ್ಲ.
6: ನಾನು ಹೇಳುವುದನ್ನೊಮ್ಮೆ ಕಿವಿಗೊಟ್ಟು ಕೇಳಮ್ಮ.
5: ನಿನ್ನ ಜಾತಕದಲ್ಲಿ ಮಲ್ಲಿಗೆ ನಿದ್ದೆಯಿಂದ ಎದ್ದರೆ ನಿನಗೆ ಸಾವು ಎಂದು ಬರೆದಿತ್ತಲ್ಲ, ಮೊನ್ನೆ ಮೊನ್ನೆ ಆ ಜಾತಕ ಪುಸ್ತಕವನ್ನು ತೆಗೆದು ಓದಿದ್ದೇನಮ್ಮ. ಚೈನೀಸ್ ಕ್ಯಾಲೆಂಡರ್ನಲ್ಲೂ ಕೂಡ ಅದನ್ನು ಹುಡುಕಿ ತಿಳಿದುಕೊಂಡೇನಮ್ಮ.
6: ನೀನು ಸೊತ್ತರೆ ನನ್ನ ಗತಿಯನ್ನು ತಾಯಿ, ನನಗೆ ಯಾರು ದಿಕ್ಕು?
4: ಬಾಯಿ ಮುಚ್ಚು ಪರ್ಕಟ್ ಬಾಯಿ ಕಾಗೆ, ನನ್ನ ಸಾವನ್ನು ಕರೆಯುತ್ತಿದ್ದೀಯ ಸ್ವಾರ್ಥಿ. ನಿನಗೆಷ್ಟು ಪೊಗರು, ನಿನ್ನ ನಿಲ್ಲಿಗೆ ಕೊಂದು ಸಾಂಬಾರು ಮಾಡಿ ತಿನ್ನುತ್ತೇನೆ. ಕಾಗೆಯ ಮಾಂಸ ಬಲು ರುಚಿಯಾಗಿರುತ್ತದೆ.
6: ಅಮ್ಮ ತಮಾಷೆ ಅಲ್ಲಮ್ಮ, ಮಲ್ಲಿಗೆಯನ್ನು ಎಚ್ಚರಿಸಲು ರಾಜಕುಮಾರನೊಬ್ಬ ಬರುತ್ತಿದ್ದಾನೆ. ಕಿನ್ನರಿಯರು ಆತನೊಡನೆ ಮಾತನಾಡುತ್ತಿದ್ದದ್ದನ್ನು ಮರೆಯಲ್ಲಿ ಅಡಗಿಕೊಂಡು ಎಲ್ಲವನ್ನೂ ಕದ್ದು ಕೇಳಿದೆ ತಾಯೇ.
4: ಓಹೋ ಹಾಗೋ ಮಗಳೇ, ಒಳ್ಳೆಯ ಬುದ್ಧಿಯ ಕಾಗೆ ನೀನು. ಹೆದರಬೇಡ, ನನ್ನ ಮಾಯಾ ಮುಳ್ಳಿನ ಕಾಡನ್ನು ಸವರಿ ಬರುವ ನರಹುಳ್ಳು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೇ ಇಲ್ಲ. ಮಗಳೇ ಕಾಕಿ

ಕಿನ್ನರ ದೇವಿ ನೀಡಿದ ಮಾಯಾ ಖಡ್ಗದಿಂದ ಭಯಂಕರ ಮುಳ್ಳಿನ ಕಾಡನ್ನು ನಾಶಪಡಿಸಿ ಆಯ್ತು. ಇದೇ ಅರಮನೆ ಇರಬೇಕು. ಅಬ್ಬಾ, ಎಲ್ಲರೂ ನಿದ್ರಾವಶರಾಗಿದ್ದಾರಲ್ಲ. ಚಂದದ ಅರಮನೆ

0: ತುಂಬಾ ಧೂಳು, ಜೇಡನ ಬಲೆಗಳು ಹರಡಿಕೊಂಡಿವೆ. ಛೇ, ಹೀಗಾಗಬಾರದಿತ್ತು. ಇಲ್ಲೊಂದು ಸುರಂಗ ಮಾರ್ಗ ಕಾಣುತ್ತಿದೆಯಲ್ಲ, ಅದಾರು ದೂರದಲ್ಲಿ ಯಾರೋ ಮಲಗಿರುವಂತಿದೆ. ಬಹುಶಃ ಅದು ಮಲ್ಲಿಗೆ ಇರಬಹುದು. ಹತ್ತಿರ ಹೋಗಿ ನೋಡುತ್ತಿದ್ದೇನೆ.
1: ನಿಲ್ಲು ಮೂರ್ಖ, ನೀನ್ ಯಾರು? ಮಲ್ಲಿಗೆಯನ್ನು ಮುಟ್ಟಿದರೆ ಜಾಗ್ರತೆ, ನೀಗಲೇ ಕೊಂದು ಬಿಡುತ್ತೇನೆ.
2: ಅಮ್ಮ, ಇವನೇ ಆ ರಾಜಕುಮಾರ, ಕಿನ್ನರಿಯೊಡನೆ ಮಾತನಾಡುತ್ತಿದ್ದ. ಇವನೇ ಅಮ್ಮ, ಉಳ್ಳಿನ ಕಾಡನ್ನೇ ಸವರಿ ಒಳಗೆ ಬಂದಿದ್ದಾನಮ್ಮ.
0: ಬಾಯಿ ಬಚ್ಚುಗರಿಗಾಗಿ ಕಿರುಚಿ ಸದ್ದು ಮಾಡಬೇಡ.
1: ಏ ಅಧಿಕ ಪ್ರಸಂಗಿ, ನನ್ನ ಮಗಳನ್ನು ನನ್ನ ಮುಂದೆ ಬಯಲು ನಿನಗೆಷ್ಟು ಸೊಕ್ಕು? ಈಗಲೇ ನಿನ್ನನ್ನು ಕೊಂದು ತಿನ್ನುತ್ತೇನೆ.
2: ಏಹೂ,

0: ಕುಂದುತ್ತಿದೆ, ಕೈ ಕಾಲುಗಳು ಮರಗಟ್ಟುತ್ತಿವೆ, ಓಡಲಾಗುತ್ತಿಲ್ಲ. ಮಗಳೇ ಕಾಕಿ, ಕಾಪಾಡು ಕಾಪಾಡು.
1: ನೀನು ಸತ್ತರೆ ಸಾಯಿ, ನಾನು ಬದುಕಬೇಕು, ಓಡುತ್ತೇನೆ.
0: ಛೀ ದುಷ್ಟೆ, ನನ್ನ ಉಪ್ಪು ತಿಂದು ನನಗೆ ದ್ರೋಹ ಬಗೆಯುತ್ತೀಯ. ನಿನ್ನನ್ನು ಬದುಕಲು ಬಿಡುವೆನೆಂದುಕೊಂಡೆಯ ದುಷ್ಟೆ?
1: ಅಮ್ಮ, ನಾನು ಬೇರೆ ಪಕ್ಷ ಸೇರುತ್ತೇನೆ, ಅಲ್ಲಿ ಆಪರೇಷನ್ ಆಗುತ್ತಿದೆ, ನಾನು ಮಂತ್ರಿಯಾಗುತ್ತೇನೆ. ಬಾಯ್ ಮಮ್ಮಿ, ಬಾಯ್ ಮಮ್ಮಿ.
0: ನಾನು ಸತ್ತರೇನಂತೆ? ನಿದ್ರಾನಗರಿಯ ಜೀವಿಗಳ ಮನದಲ್ಲಿ ನಿದ್ದೆ ಜೊತೆ ಜೊತೆಗೆ ಕತ್ತಲೆ ಬೀಜವನ್ನು ಬಿತ್ತಿದ್ದೇನೆ. ನಾನು ಸತ್ತರೂ ಈ ನೆಲದಲ್ಲಿ ಜೀವಂತವಾಗಿರುತ್ತೇನೆ.
2: ನೀನು ಕತ್ತಲೆಯ ಬೀಜವನ್ನು ಬಿತ್ತಿದರೆ ನಾವು ಬೆಳಕಿನ ಬೀಜವನ್ನು ಬಿತ್ತುತ್ತೇವೆ. ಅವು ಗಿಡವಾಗಿ ಮರವಾಗಿ ಮತ್ತೆ ಮತ್ತೆ ಕೊಡಿಯೊಡೆಯುತ್ತವೆ.
0: ಅಯ್ಯೋ, ನನ್ನ ವಿಧಿಯೇ!
3: ನಾನೆಲ್ಲಿದ್ದೇನೆ? ನೀವ್ಯಾರು?
4: ನಾನು ಚಂದಿರ ರಾಜ್ಯದ ಗಿರಿಧರ. ನಿನ್ನನ್ನು ಮಾಟಗತಿ ಶಪದಿಂದ ಪಾರು ಮಾಡಲು ಬಂದೆ. ಬಾ, ಈಗಲೇ ರಾಜ ಪರಿವಾರರನ್ನು ಎಬ್ಬಿಸೋಣ.
5: ರಾಜಕುಮಾರಿ, ರಾಜಕುಮಾರ ಗಿರಿಧರ,

0: ನಿದ್ರಾನಗರಿ ನಾಟಕವನ್ನು ಇದುವರೆಗೆ ಕೇಳಿದಿರಿ. ರಚನೆ ಕಾತ್ಯಾಯಿನಿ ಕುಂಜಿಬೆಟ್ಟು. ಪಾತ್ರವಹಿಸಿದ ಮಕ್ಕಳು
1: ಜಂತಾರ್ ಮಂತಾರ್ ಜಂತಾರ್ ಮಂತಾರ್ ಕಪ್ಪು ಕಪ್ಪು ಕಪ್ಪು ಕಪ್ಪು ಪೋ.
0: ಮಾಟಗಾತಿ ಶಾಲಿಕಾ ಎಕ್ಕಾರು.
2: ನನ್ನ ಹೊಟ್ಟೆಯನ್ನೊಮ್ಮೆ ನೋಡಮ್ಮ, ಖಾಲಿ ಖಾಲಿ ಇದೆ. ಖಾಲಿ ಹಂಡೆಯೊಳಗಿನಿಂದ ಧ್ವನಿ ಬಂದಂತೆ ಈ ಹೊಟ್ಟೆಯೊಳಗಿನಿಂದ ಹೊರಡುವ ಕಾ ಕಾ ಸ್ವರಕ್ಕೆ ಮೈಕೆ ಬೇಡಮ್ಮ.
0: ಕಾಕಿ ಸ್ವರೂಪ್.
3: ಯಾರಲ್ಲಿ? ಈ ಕೂಡಲೇ ರಾಜ್ಯದಲ್ಲೆಲ್ಲ ಸಂಚರಿಸಿ ಮೂಲೆ ಮೂಲೆಯಲ್ಲೂ ಡಂಗುರ ಸಾರಿಸಿ, ರಾಜ್ಯದಲ್ಲಿ ಎಲ್ಲೇ ಎಷ್ಟೇ ಚರಕಗಳಿದ್ದರೂ ತಂದು ತಂದು ರಾಜ ಮೈದಾನದಲ್ಲಿ ರಾಶಿ ಹಾಕಲೇಬೇಕು. ತಪ್ಪಿದ್ದಲ್ಲಿ ತಲೆದಂಡ ಖಂಡಿತ ಎಂಬ ರಾಜಾಜ್ಞೆಯನ್ನು ಕಿವಿ ಕಿವಿಗಳಿಗೆ ಮುಟ್ಟಿಸಿರಿ.
0: ಮಹಾರಾಜ ಗೌತಮ್ ಸಬಾಹಿತ್.
4: ರಾಜಕುಮಾರಿಗೀಗ 15 ವರ್ಷ ನಡೆಯುತ್ತಿದೆ ಮಹಾಪ್ರಭು. ಇನ್ನು 6 ತಿಂಗಳುಗಳು ಕಳೆದು ಬರಲಿರುವ ಹುಣ್ಣಿಮೆಯ ದಿನ ಅವಳ 16ನೇ ವರ್ಷದ ಹುಟ್ಟು ಹಬ್ಬವಲ್ಲವೇ ಸ್ವಾಮಿ, ನನಗೇಕೋ ಎದೆ ಢವಗುಟ್ಟುತ್ತಿದೆ.
0: ಮಹಾರಾಣಿ ಸಂಧ್ಯಾ.
5: ದಂಡಿನೊಂದಿಗೆ ಮೃಗ ಬೇಟೆಯನ್ನಾಡುತ್ತಾ ಬಂದೆ. ದುರದೃಷ್ಟವಶಾತ್ ಈ ಕಗ್ಗಾಡಿನಲ್ಲಿ ದಾರಿ ತಪ್ಪಿ ಒಂಟಿಯಾಗಿದ್ದೇನೆ. ಜನಸಂಚಾರವೇ ಇಲ್ಲದ ಕತ್ತಲು ಕಾಡು, ಬಹಳ ದಣಿದಿದ್ದೇನೆ.

0: ರಾಜಕುಮಾರ ಪ್ರದ್ಯುಮ್ನ.
1: ಆಹಾ, ಎಷ್ಟು ಚೆನ್ನಾಗಿದೆ ಈ ಕೋಣೆ! ಇಲ್ಲಿಯ ಮರದ ಕೆತ್ತನೆಗಳು ಅದ್ಭುತವಾಗಿವೆ. ಈ ಕುರ್ಚಿ ನೋಡಿ ಚಂಪಾ. ಹಾ, ರಾಜ ಚಾವಡಿಯನ್ನು ಕೂಡ ಇಷ್ಟು ಹತ್ತಿರದಿಂದ ಎಂದೂ ನೋಡಿಲ್ಲ.
0: ಮಲ್ಲಿಗೆ ಭವನ ಕೆರೆಮಠ.
2: ನನಗೇಕೋ ಕೈ ಕಾಲುಗಳು ನಡುಗುತ್ತಿವೆ. ಭಯ ಹಿಡಿದ ಹೃದಯದಲ್ಲಿ ಸೌಂದರ್ಯ ಪ್ರಜ್ಞೆ ಎಲ್ಲಿದೆ ರಾಜಕುಮಾರಿ? ಹಿಂದಕ್ಕೆ ಮರಳೋಣವೇ.
0: ಸಖಿ ಚಂಪಾ ಪ್ರಜ್ಞಾ ಕೊಡವರು.
3: ಚರಕದ ಮುಳ್ಳು ನಿನ್ನ ಕೈಗೆ ಚುಚ್ಚಿದೊಡನೆ ನೀನು ಸಾಯಬೇಡ. ಬದಲಿಗೆ ಸುಖವಾಗಿ ನಿದ್ದೆ ಮಾಡು. ನಿನ್ನೊಡನೆ ರಾಜ್ಯವಿಡೀ ನಿಶ್ಚಿಂತೆಯಿಂದ ನಿದ್ರಿಸಲಿ ಮುದ್ದೆ.
0: ಕಿನ್ನರಿ ರಾಣಿ ಸಮನ್ವಿತಾ ಭಾಗವತ್.
4: ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಚಂದದ ಬೆಳದಿಂಗಳ ಬಾಲೆ ಇರಲೇಬಾರದು. ಅಷ್ಟು ಚೆಲುವು ಈ ಕ್ಷಣದಿಂದಲೇ ನಿನ್ನದಾಗಲಿ ಮುದ್ದೆ.
0: ಕಿನ್ನರಿ ಒಂದು, ಶ್ರೀಲಕ್ಷ್ಮಿ ಎಸ್ ಆಚಾರ್ಯ.
5: ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಕರುಣಾಮಯಿ ಯಾರೂ ಇರಕೂಡದು. ಬಡವರಿಗೆ ಸದಾ ಸಹಾಯ ಮಾಡುವ ಧಾರಾಳ ಗುಣ ನಿನ್ನದಾಗಲಿ ಮಗು.
0: ಕಿನ್ನರಿ ಎರಡು, ಮನೀಷಾ ಡಿಸೋಜಾ.
6: ಬಹಳ ವರ್ಷಗಳ ಹಿಂದೆ ಇದಕ್ಕೆ ಕೀರ್ತಿನಗರವೆಂಬ ಹೆಸರಿತ್ತಂತೆ. ಈ ಕೀರ್ತಿನಗರವು ನಿದ್ರಾನಗರಿ ಯಾಕಾಯಿತು ಎಂಬ ಕಥೆಯನ್ನು ಹೇಳಲು ನಾನಿಲ್ಲಿ ಬಂದಿದ್ದೇನೆ.
0: ಸೂತ್ರಧಾರ ವಿಜೇತ. ಡಂಗುರ ಮತ್ತು ಮಂತ್ರಿ ಗಗನ್ ಗಾಂವ್ಸ್ಕರ್.
7: ಏ ರಾಜಾಜ್ಞೆ ಮಾರಯ್ಯ, ಬೇಗ ಬೇಗ ನಡೆಯೋ, ತಲೆ ದಂಡವಂತೆ.
8: ನಮ್ಗೆ ಹೃದಯ ಒಂದೇ ತಲೆ,
7: ಅದನ್ನ ಯಾಕೆ ದಂಡ ಮಾಡ್ಕೊಳ್ಳುದು? ಬನ್ನಿ ಬನ್ನಿ.
0: ಪ್ರಜೆ ಅಂಶು ಸಂಹಿತ್ ಮತ್ತು ಅನಘಾಜಿ ಭಟ್. ಸಂಗೀತ ಪಂಡಿತ್ ರವಿಕಿರಣ್ ಮಣಿಪಾಲ್. ಹಿನ್ನೆಲೆಯಲ್ಲಿ ಹಾಡಿದವರು ಪಂಡಿತ್ ರವಿಕಿರಣ್ ಮಣಿಪಾಲ್, ಕಾತ್ಯಾಯಿನಿ ಕುಂಜಿಬೆಟ್ಟು, ಶಶಿಪ್ರಭಾ ಕಾರಂತ್, ಅಂಶು ಸಂಹಿತ್, ಲಹರಿ ರವಿಕಿರಣ್, ಲಹರಿ ಗಿರೀಶ್. ಸಂಗೀತ ನಿರ್ವಹಣೆ ಗಿರೀಶ್ ತಂತ್ರಿ. ನಿರ್ದೇಶನ ರವಿರಾಜ್ ಹೆಚ್ ಪಿ. ಸಹಾಯ ಚಂಚಲಾಕ್ಷಿ ಜಿ ಭಟ್ ಹಾಗೂ ಪಿ ಎ ಭಟ್. ಪ್ರಸ್ತುತಪಡಿಸಿದವರು ಉಡುಪಿಯ ರಂಗಭೂಮಿ ತಂಡದ ಮಕ್ಕಳು.
9: ಆಕಾಶವಾಣಿ ಮಂಗಳೂರು
10: 100.3 ಆಕಾಶವಾಣಿ ಟೆಲಿಕ್ವಿಸ್.
11: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
12: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
10: 100.3 ಆಕಾಶವಾಣಿ ಟೆಲಿಕ್ವಿಸ್.
9: ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಕ್ಯಾಥರಿನ್ ರೋಡ್ರಿಗಸ್ ಅವರಿಂದ ಸಣ್ಣ ಕತೆ ಪ್ರಸಾರವಾಗಲಿದೆ. ಶೀರ್ಷಿಕೆ ಸಾಡು. 6:50 ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮೂಡಿಬರಲಿವೆ. ಪ್ರಸಂಗ ಇಂದ್ರಕೀಲಕ. ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 3:40. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ನಾನು ನಾಗರತ್ನ. ಪ್ರಿಯ ಕೇಳುಗರೆ, ಇದೀಗ ಕೊಂಕಣಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲ ಐಚ್ ಕಾರ್ಯಕ್ರಮ ಅಂತು ಕ್ಯಾಥರಿನ್ ರಾಡ್ರಿಗಸ್ ಹನ್ನಿ ಬೋರುನು ಪ್ರಸ್ತುತ ಕರ್ಚೆ ಕಾಣಿ ಐಕುವ್ಯ ಕಾಣಿ ನಾಮ

ದರ್ ಸಂಗಾತ ಪಿಯೋನು ಮೋಗಾಚೆ ಬೊಂದಿರ್ತಾನೆ ಉಬೆಯಲ್ಲೇ ಕುಟ್ ಮಾಜೀವಿ ತನ್ನ ಥಕ್ಕನಾತಲಿ ಜುಜಾರೈತಿ ಆಜ್ ಅಲೆ ಸಾಬ್ ಎಕ್ಸು ರೋಜಲ್ಲ ಮತ್ತೆ ಆ ಕವಳು ಓಡೂನು ಬೋಸುಲೆ ತಜ್ಜ ದೋಳೆ ಅಂದವನು ಉತ್ಕಾಚಿ ಸರು ಮಾಡ್ತ ತರಿ ಬೋಬಟ್ ಮಾರಿನ ಕೊಣಾಂಕಿ ದುರ್ಸನ ಅಪ್ಣೆ ಪಿಯಲ್ಲಿ ಕೊಡು ಕಾಲ್ಸು ಕೊಣಾಂಕಿ ಸಂಗನ ಬೊಕ್ರ್ಯಾ ಬರೀ ಸಗ್ಳೆಂ ಪೊಳೀತ ಮೂತಿನ ಸವಾಲು ಉಡ್ತ ಮುಖಾರ್ ಮಕ ಕೋಣು ಮುಜಿ ವಾಟ್ಕಂಚಿ ಗ್ರಟ್ಟ ಸಾಡು ಹಾಡು ನಣೂನ್ ಜಾಲೆ ತೀ ಪೊಳೈತಿ ಆಸನ ಹೆಂಗಿ ಬೋರೋ ಹಸ್ಲಾರ ನೆಸೆಯ ಮಮ್ಮ ಸಾಡು ವೈಗೋ ಸಾಡೋಸು ವೆಗ್ಗಿ ಹಾಡು ತೋ ಸಾಡು ಚೇಡುಂಗಿತೆ ಹೆಳೆ ಓಡ್ತ ಹಾಡ್ಗು ವೆಗ್ಗಿ ಅರೆ ತೇಂಕಿತೆ ಬೌಂಡಿ ಮರ್ತ ಕಬಟ್ಟಂತ ಜೋಗಸಣೇನು ಲೇಸ್ ಬಂದು ದೋರ್ಲಾಸ್ತಲು ಆತನ ಚಂಕು ಸೊದುಂಕಿ ಕಷ್ಟ ಸಗ್ಳೆ ಮುಕ್ಕಾರ ಮೇಳಾಜೆ ಪುರ್ಪುರ್ ಲೋ ಪೌಲಾಬ್ ಕಬಡ್ ಸಗ್ಳೆ ಸೋದ್ಲೆ ಸಾಡೋ ದಿಸಾನ ತಶೆ ಮುಳ್ಳಾರ ತೇ ಆಯ ಪಣಚೋ ಸಾಡೋ ಸಾಂಬಳ್ತಲೆ ಸರ್ಕೆ ಸೋದು ಆತ ಹೆರಾಯಿ ಸೋದುಂಗ್ ಪಡ್ಲಿ ಮತ್ತಿ ಕೆಲ್ಲ ಕಬಟ್ ಅಂತ ಮೂಲೆ ಅಮೂಲೆ ಅಂತ ಉಸ್ತಿಲ್ಲ ರೀ ಸಾಡೋ ದಿಸಾನ ಕಿಂಗೆಲೋ ಫಿಲ್ಸಿ ಬೈಕ್ ಸಾಡೋ ಮುಳ್ಳಾಜ್ಜು ಖಂಡಿ ಸಾಂಬಳ್ತಲೆ ನಾ ಮುಳ್ಳಾರ ಎದುಳು ಫುಗಾಸವೆ ತಸಲ್ಯ ಮಾವಳ್ಯಾಕ ಉಸ್ತುರಂಗೆಲೆ ಒಯ್ ಆ ತಂಚ ಆ ಮಿಜಾಸ್ಕೆಚ ಭುರ್ಗ್ಯಾಂಕ ಆ ವೈ ಬೊಪ್ಪಚೆ ಮೋಲನಿ ತಂಚ ಆಶೆಚೆ ಮೂಳು ಕಳಿ ತಸ್ಲಾರ ಸಗ್ಳ ಸಮ ತಾಣಿ ಕೆಲ್ಲೆ ಮಾತ್ರ ಕಬ್ರೆಮಿಣೆ ಬಿತ್ತರ್ಗಲ್ತರ ಕಂಚಿ ಪರ್ವಾಯ್ ಆಸನ ಫ್ರೆಂಕ್ಯಾಬ್ ಸಾಡು ಗರ್ಜಸೋಗಿ ಅಳೆ ಅಮ್ಕ ಸಾಡೆಚೆ ಮಹತ್ವ ಕೀತೆ ಕಳಿತು ತೋ ಸಾಡೋ ಕಡ್ತ ನಾವು ಲಾನ್ ಬುರ್ಗೋ ತವಳು ಹೊಕ್ಕಾಲು ಸಾಡೋ ಬಂಗಾರ ಕಾಡುಂಕು ಏನತ್ಲಿ ಮಲ್ಗಡಿ ಜೋಡಿ ಓಸುನು ಹಾಡ್ತಲಿ ಪುಣ ಹಾಲೇಸಾಗ ಜಾವಂದಿ ಫೆಲ್ಸಿಗೆ ಜಾವಂದಿ ಕೊಣೀನತ್ಲಿ ದೆಕ್ಕೂನು ತಂಕ ವಿಶೇಷ ಅವಕಾಶ ದಿಲ್ಲೋ ಹಾವನಿ ಫೆಲ್ಸಿಚೆ ಸೆಜರ್ನ್ ಗೆಲ್ಲೆವು ಸಾಡೋ ಅಮ್ಗೆರ್ ತವನಸು ಬರುಲ್ಲೋ ಆ ತಾಯಿ ಉಗಡ ಸಸ್ತ ಸಾಡೋ ಗೆತನ ತನ್ಸೋ ಅಪ್ಪಲಿಪ್ಪ ಕೇಳು ಕಿತ್ಲಿ ಲಜಲ್ಲಿ ಕಳೀತಸಾಗಿ ತೋ ಮಲ್ಗೋಡೋ ಆವೊಯ್ ಬಪ್ಪೈಕ ಸಂಸಾರ ಆ ದಿವಸ ಮಗ್ತಾನ ತಜ ಪಟ್ಲಂತೆಗ ನೆಂಟುಲಿ ತೀನ್ ತಜ ಫಸ್ಲೆಂದು ಪೊಡ್ಲಿ ಬರಾಚೆ ಕಾಮ್ ಕೊರೂನು ತಂಕ ಫುಡಾರ್ದಿಲೋ ಪುಣುಪ್ರಾನ್ ತೀ ತಕ ಬಿಸ್ರಾಳಿ ಅನಿ ಹೋ ಎಕ್ಸು ರೋಜಲೋ ಓಡ್ ಹುದ್ದೋ ಕುಟಾಂ ಬಂತನ ಬವಚಿ ವಿಸರ್ ತಂಕ ಪೊಡ್ಲಿ ತವಳ ಅಲಸಿಚೆ ಸಡ್ ಕೇಸ್ ಸಡಲ್ಲೆ ಊರುಲ್ಲೆ ದೊವೇಸಲ್ಲೆ ಬೌಂಡಂಕ ಉಂಸಾಯಿಚ ಸಿಂಹಸನ ಅರ್ಬೋಸಿಲ್ಲ ಯಾ ಪಾಪ್ಯಾಕ ಏಕ ಮುನೈಲೆಗುನು ಮೆಳುಗುನ ಫೆಲ್ಸಿಚೆ ಜೀವನಿ ರಕ್ವಲಿ ನತ್ಲೆ ತೋಟ ಆವೇ ಬಪ್ಪು ಆಸ್ತ ಮುಣಸರು ಬಡೇಚೆ ಬಿಡಾರಿಸು ತಾಚೆ ರವಳೇರು ಬುದ್ಧುವಂತು ಕಷ್ಟಾನಿ ಮೆಟ್ರಿಕ್ ಪಾಸತನ ಹೆರಂಕಿ ಸಂಜೋಣಿ ಸಲಹಾ ದಿಂಚೆ ಲಾಂಶ್ಯ ಕಾಮ್ ಕರ್ತನ ಹೆರಂಕಿ ಆಧಾರ್ ಮೆಳ್ಳು ರಾತಿಕ ಬಿಡಿ ಅಂಚ ಸೂಪು ತಜ ಪಾಯಾರ್ ಬಸ್ಲು ಕೂಡಿಂತ ಆಕರ್ಷಿತ ಫೆಲ್ಸಿ ಪೊಡುಲ್ಲೋ ಬೊರೋ ಲೋಟು ಉಬೇ ರವುಲೆ ಬೊರೆ ಅದೇಕಿ ನನಿ ಗುಣಾಂಗ್ನಿ ಸರ್ವಾಂಕಿ ಮೊಗಾಚೆ ಬಾಯಿ ಬಾಯಮ್ಮ ಅಕ್ಕಿಯರ್ ಜತನ ಗಾವಂತ ನಮ್ಮ ಬಾಲ್ಯದಲ್ಲೆ ಜೀವಿತಚಿ ವಾಲ್ಸರುಂಕು ತೆಂಕೋ ಮೆಳ್ಳು ದೇವ ನಿರ್ಮಿಲ್ಲೆ ಸುಖಾನ ಫೆಲ್ಸಿಕ್ಕಿ ಏಕ್ ಸಂಗತಿ ಮೆಳ್ತನ ತಾಚ ಕಾಜರ ಗಾವ್ ಮೆಳ್ಳು ಅಶೆ ಆಲೆಸಚಾನಿ ಫೆಲ್ಸಿಚೆ ಲಗ್ನ ತರು ಜೀವಿತ ಧರಿಯ ಅಂತ ಉಪ್ಯೋಗ್ಲಾಗ್ಲೆ ದೊಗ್ಗಾಯ ಕಚ್ ರೀತಿಚು ಪೈಣಾರಿ ಅಪ್ಲಿ ಮುಂಚ ಜಾಯ್ ಮುಣ ಅವಂಡೆ ತಲೆ ಮೊಗಾಗ್ ಬರ್ಗಲ್ ನತ್ಲು ಸಮಾಧಾನ ಶಾಂತಿ ಸಮರ್ಪಣ ಸೋಡ್ದೋಡು ಸ್ವಾಭಿಮಾನಂಗೆ ಸಂಗತಚ್ಚು ಗುಂತು ಬಂದಿಲ್ಲೆ ಕುಟಾಮು ಮೋವಾಂ ಪೊಳಿ ಎಂದು ಬರ್ತಾನ ತ್ಯಾ ಕುಟುಂಬಕ್ಕೆ ಆಶೆಯಲ್ಲೋ ನೋವೋ ಸಂದೋ ಬರ್ತಿದತಾನ ಅಲೆಸನಿ ಫೆಲ್ಸಿಚೆ ಘರ್ ಬರ್ಲೆ ಉಜ್ವಾಡ್ ಫಂಕ್ಲು ಕಷ್ಟಿಯನಿ ಪ್ರಾಮಾಣಿಕ ಅಲೆಸ್ ಅರ್ಬಿ ಗಾವಂಗೆ ಒಪ್ತಾನ ಫೆಲ್ಸಿ ಸುಡ್ಸುಡಿ ಜಾವನು ಪೂತ ಕಿಸ್ಕೊಲಾದಾಡ್ತಾನ ಅಪ್ಲು ವಾವ್ರ ಮುಖರ್ಸು ಲಾನ್ಸೋಯ್ ಮುದ್ಗೋ ಕರ್ತಾನ ಏದೋಳ್ ಪರಿ ಅಂದು ವವೈಲೆ ಓಜೆ ಥೋಡೆ ಹಾಳು ಜಾಲೆ ಲಾನ್ಸೋಯ್ಗೆ ಜಾವು ಗೆವನು ಸಾತ್ ವರ್ಷನಿಗೆ ಸುಬಿತ್ ಘರು ಬೇಕರ್ತಾನ ಹಂಸೋ ಸಂತೋಷ ದೊಡ್ತದಲು ದುಬಳಿ ಕೈಯಂತಿ ಕಾಳಜಚ ಗ್ರೆಸ್ತ್ ಕೈ ಬರ್ಗಲ್ನತ್ಲು ಸರಳ ಜೀವಿತ ಅಂದ ಅದೋಸತನ ಗಾವಂತ ಮಾನ ಮರ್ಯಾದಸು ಪ್ರಜಳ್ ಫಂಕ್ಲು ಪೂತಾಕ್ ಬೊರೇನ್ ಶಿಕ್ಕಬ್ದಿಜೆ ಹೀ ಆಶಾ ಶಿಕ್ಪಾಂತ್ ಪಾಟಿದೆಕ್ಕೂನು ಬೊರೆಯಂತ್ಲೆ ಬೊರೆ ಟ್ಯೂಷನ್ ದೇವನು ಫುಡೆ ವಹಸೋಂಕು ವಾಡ್ದಿಲಿ ನಿರಂತರ ಪ್ರಯತ್ನ ಕರ್ತನ
ಸಿಕ್ಕಬೇಕು.

ಕ ಹಂತಪ್ಪವನು ಬೋರೆನ್ ಕಾಮ್ತ ಕಮಲ್ತನ ದೊಗಾಯದ ದೂಸಲಿ ಮೇಟ ಸೊಡೋನು ವೈರ್ಪೌತನ ಶಣ್ಯ ಪುತಕ ಆವೈ ಬಪಸು ತ್ಯಾಗ ವಿಸರಣಗೆಲು ಹಂಚು ವಿಸರ್ ಪಡಲಿ ಸಡಲಿ ನಿಸಣ ಲೋಟುನ್ ಸಕ್ಕಲಾಗಲಿ ಖಬರ್ಲೆಗುನು ಯಾ ಸತ್ತಿ ಮುಂಚ ಕೊಳುಂಕುಚ್ಚುನ ಆತ ಪುತ ಕಾಜರ್ ಕಚ್ಚಿಕಂದ್ ಪುತಾನಿಯಗ್ ಬರೇನ್ ಕೆಲೆ ತಕ ಜಾಯಿಜಲ್ಲಿ ಸಂಗತಿನ ತಣೆಸೋದಲ್ಲಿ ಆವೈ ಬಾಪಾಯಿನ ಗದ್ದಳೇನ ಕಾಜರ್ ಖರ್ಚ ಮಾತ್ರ ಉರ್ಲೆ ಖರ್ಚಾಚ ವಿಷಯ ಪೂತ್ ಕಾನ್ ಹಲೇನ ಕಾರ್ಯಾಗ ದೇವನ್ ಜಲ ಮರ್ಯಾದೆಚ ಸವಾಲ್ ಮುಖರ್ ವಸಾಜೆ ಸೊಗ್ಳೋ ಸಂಭ್ರಮ ವಾವಾ ಮುಂಚ ಬರಿ ಸಂಪ್ಲೋ ಪೂತು ಗಾಂಬಹುಲು ಅನಿ ನೋವೆ ಒಕ್ಲೆ ಸಂಗಿ ವಾರ್ಯ ರೂಬೋನ್ ವೇತನ ಪೈಶೆ ಕಂಚೆ ಕೈತಾನ್ ಖರ್ಚಿಲೆ ಮುಳ್ಳೆ ಸವಾಲ್ ಲೆಗುನು ಬಾಯರ್ ಪೊಡುಂಗ್ ನಾ ದೊಗಾಯ ಮುನಿ ಜಾವನು ಏಕಮೇಕ ಪೊಳು ಪೊಳ್ಳಿ ರಾಕೂನ್ ಥಕ್ಕಲ್ಯ ಬಾಪಾಯಿನ ಪುತ ಫೋನ್ ಕನ್ ಖಬರ್ ದಿತ್ತನ ಪಪ್ಪ ತುಂಬ ಮೋಜಲಿಗೆ ವಿಚಾರ ಏನು ಕೇಳಿಂಗಿ ಮಕ್ಕ ಸಂಗ ಸರ್ ದೀಸ್ ಕಡೂ ಕಷ್ಟ ಹೌನ್ಸ್ ತುಮಚೆಲ್ಲಿಗೆ ವಿಚಾರೂಂಗ ಅಸ್ಲು ಪಳೆ ರೀಣ ತುಂಬಿ ಕೆಲ್ಲೆ ತಕ ನಿಮ್ಮಕ್ಕ ಕಾಯ್ ಸಂಬಂಧ ತುಜ ಕಾಜರ ಕೆಲ್ಲೆ ರೇ ಹವೇ ಸಂಗಿಲ್ಲೆಂಗಿ ಗಾವನ್ ತುಂಬಿ ತ್ಯಾಗ ನನ್ನ ಮೋಗನ್ ವಾಡೆ ಇಲ್ಲ ಮಾ ಬಾಬಾಕ ಕಾಯ್ ತರಿ ದೀ

ത്യാഗനെ മോകാൻ വടയില്ല മാബാബാക്ക് കായ്ത്തരി ദീസെ മുള്ളി ലാഞ്ചി ജളക്കി തലകിനത്ലി ബൂറോ ദേവ് സുടിന തങ്കതില്ല ജണനി പരത് ഹീ ജീവാളി പൂതാക്കര കനസ്തന സമാധാന ജിയേതന ಏಕರಾತಿ ಕಬ್ರವೀಣೆ ಪುತಾಚೆ ಕುಟಾಮು ಗರಾರಿಕ್ತನ ದೊಗಾಯಿ ಶರ್ಮೇಲಿ ಪಪ್ಪ ಕಂಪೆನಿ ಬಂದು ಪಡ್ಲೆ ಮುಜೆ ಕಾಮ್ಗೇಲೆ ಅನಿ ದೀಪ ತಚಿ ಬಲಕಿ ಬರೀನ ದೇಕುನು ಕಾಮ್ಸೋಣ್ಣು ಗಾಂವ ಕೈಲೇವು ಬುರ್ಗ್ಯಾಂಕ ಹಂಗತ್ಸ ಶಿಕೈತಾವು ಅನಿ ಕಾಮ್ಸೋತ್ತಾವು ಖಲ್ತಿಯ ಬೋಳೆಯ ಪುತಾನ ರಡ್ಕುರ ತಾಳೆಯನ್ನು ಸಂಗ್ತಾನ ದೊಗಿ ಮೋನಿ ಜಾಲಿ ಪೊಂದ್ರ ದಿವಸ ಉತ್ತರ್ಲೆ ಪೂತು ಈ ದೊಗಾಯ್ನತ್ತಲ ವೇಳಾರ ಕಿತಂಗಿ ಸೊತ್ತಲೋ ಮಿಸ್ತಿರ್ ಕಳೋ ಕುಚ್ಚಿನ ಏಕಾದಿಸ ಮಾಯ್ ಮುಜೆ ಕಾಮ ಜಾವು ಕಸ ತು ಮುಜೆ ಸಂಗತೇ ತುಜ ಕಾಮಚ ಮಕ್ಕ ಕಿತೆ ಕಳ್ತಾರೆ ತೂ ದೀಪ ಕಾಪನೂರ್ ಸಕಾಳಿ ತಾವನ್ ಮುಜೆ ತಕ್ಲಿ ಫೊಟ್ಟ ಓತ್ ನಂಗಿ ಬೋಸನ್ ಬೋಸನ್ ತು ಆಳ್ಸಿದಲೆ ತುಂ ಬೋಸನತ್ಲಿ ಆತ ಸೊಗ್ಗುಳ ವೇಳೆ ಟಿ ವಿ ಪೊಳೋನು ಮೊಬೈಲ್ ಬೂ ಕಷೇನ್ ತುಂ ಬೋಸನು ಸಾಸ್ತಾಯ್ ಓದ್ತಾಯೇನು ಅಪ್ಪಣೆನ್ಸಿ ಏಕಾ ಪಾಡುವೆನ್ಸುನು ಬಾಯರ್ ಸರ್ತಾನ ಆತನ ಜಲ್ಯಾರ ತೂ ಮಾಡಮ್ ಫೆಲ್ಸಿ ಹಸ್ಲಿ ಉಸುಂಗ್ ಮೋನ್ನ ಪುತಾಕ ದುಕುಂಗ್ ನಾಕ ಬಾಯರ್ ಏತನ ಪತಿ ಚೇಣೆ ಅರೆ ಕೈ ಸರ್ಕಿಟ್ ಪಪ್ಪ ಬಾಯರ್ ವೇತನ ಅಶೆ ವಿಸಾರುಂಗ್ ನೋ ಜಮುಂತೋಲೆ ಆತ ತುಂಚು ಅರೆ ಹೀ ಮುಜಿ ಬಾಯಲ್ ರೇ ಮುಜಿ ಹಕ್ ಹಸ್ತನ ಫೆಲ್ಸಿ ಬೇಂತಕ ಸಂಗದಿಲು ಹಲೆ ಸಾಜು ತಿಕ್ಕ ದಡು ಕೂಚು ನಾಕ ಹಸಲೆ ಪೂತಾಗ ದುಕ್ತಲೆ ಕಾಮ ಸುಣ್ಣ ಇಲ್ಲ ಹಲ್ಕ ಕರ್ತಾದ ಮುಂಚೆ ಚಿಂತಲ್ಯಾರ ಏಕಡೋ ಮೀಟ್ ಪುರೋ ದೂದ್ ಫೋಟೊ ನೋಡು ದೆಕ್ಕುನು ಉತ್ತರಂಗೇಳಿ ಕಾರ್ ಮುಖಾರ ಏಕ ಒಳ್ಳೆ ಬನ್ಪ ಮುಖಾರ ಓಬೆನ್ ಜಾತಾನ ತೂ ಹೊಸನ್ ತುಜೆ ಕಾಮ ಕರ್ನಿಯೇ ಹಾವು ಕಾರಸ್ತು ಬಸ್ತ ಪೂತಾಕ ಕಾಯ ಐಕನ ಹದ್ದ ನೂಟ ಇಲ್ಲೆನ್ಸ್ ದಾರ ರಿಕ್ತಾನ ಕೌಜಣಿ ಬೋಗ್ಲಿ ಕಡಿಯಾಳು ಇವನು ಏಯ ತುಮ್ಕಾನ್ಸರ್ ಆಗ್ತಲ್ಯ ದಾಳಿಲ್ಲ ಫೈಲ ಅನಿ ಬುಕಾಂಚ ಮುಕ್ಲೆ ಕದೆಲ್ಲರ್ ಬೋಸುಲ್ಲೋ ಹಂಕ ಪಳೆತಸ್ ದವೆ ಹತ್ತಚ ಬೋಟಾನ ಓಕ್ಲು ವೈರ್ಕರೂನು ಪೋಳೆಂಕ್ಲಗ್ಲು ಸಮ ಸಂಗ್ಲಯಮು ವೈಸರ್ ಪರ್ವಣಿಗೆ ಆಸಾಮು ವೈಸರ್ ಬರೇ ದಸ್ಕತ್ ಗಲೆ ಖುಷಿನೇ ಹಬ್ಬೆಟು ಉಗ್ಡ ಸಂಗಲ್ ಫೈಲ್ ಉಕ್ತಂಗೆಲೆ ಪೆನ್ನಂಚ ಟಾಪ್ ಕಾಣ್ದಿಲೆ ಇಂಕ್ ಪ್ಯಾಡ್ ಹೋಗ್ತೇನೆ ಜಲೆ ವಾಸ್ತ ಮುಂತಾನ ಮಾಯ್ ವಾಸು ಕತ ವೇಳ್ನ ಆಫೀಸ್ ಟೈಮ್ ಜಲೋ ಮೋಜ ಕಾಮಾಂಕ ಹೆಂಗ್ ಗರ್ಜೆಚೆ ಹಾವು ತುಕ ಫೋಟೇ ತಂಗಿ ವೆಗ್ಗಿ ವೆಗ್ಗಿ ದಸ್ಕತಾನೆ ಹೆಬ್ಬೆಟ್ ಗಲ್ತಾನ ಫೆಲ್ಸಿಕ್ ಸವಾಲಂಚಿ ಸುಳಿ ದಿಸ್ಲಿ ತಿಬಿಯಲಿ ಬಾಯ್ರೆತನ ಅಂಗಡಿ ಸೋ ರಂಗಪ್ಪ ಅನಿತ ಚಬಾಯಿಲೆ ಪೊಳೋನು ತಿ ಅನಿಖಿ ಶರ್ಮೇಲಿ ಘರಾರಿಕ್ತಾನ ಕಾಳುಕ್ ಕರೆಣ್ಣ ಸುನೇಂಚಿ ಜವಾಬ್ ಸಕಾಳಿಂತ ಅವನು ಕರೆಂಟ್ ಹೆಂಗೆ ಕುಚ್ಚುನ ವಸ್ತು ರುಮ್ಳು ಚಫತ್ರಾರ ಫೆಲ್ಸಿ ಬೋಸ್ತಾನ ತೈ ಅಲೆಸೈಲೋ ಅರೆ ವೇತನ ಫುಲ್ಲುಲ್ಲೆ ಮುಜಂ ಫೂಲು ಆತಂಕ ಶಂ ಕರ್ಪಲ ಕಿತೆಂಗ ಜಾಲೆ ತಿಣೆ ತಕ್ಲಿ ಹಾಲೇಲಿ ತುಜ ಬೋಟ್ ಹಾಕ್ಕೊಳ್ಳೋನು ಅರೆ ತೂ ದಸ್ಕತ್ ಗಲುಂಗ್ ನೆಣೆ ಕೊಳುಂಗ್ ನಾ ಸೈಬಾ ಕಾನ್ ಮಂತ್ರ ಬರೀ ಜಾಲೆ ಸೊಪ್ಪಣ್ಣ ಪಡ್ಲಿಂಗಿ ತಶಂ ಬೋಗ್ತಾ ವಿಚಿತ್ರ ದಿಸ್ತ ಉಯ್ ಪಟ್ಲೆ ತೋಡ ದಿಸ ಅಂತ ಅವನು ತುಜೋ ಪೂತ್ ಕಿತೆ ಕರ್ತ ಕಳನ ಉಲೋಂಚಿ ರೀತಿ ಬದ್ಲಲ ಕಿತಿಂಗಿ ಗುಟ್ಮೋಳ್ ತಳ್ತ ಮೊತ್ಲಬ್ ಕಸಲು ಸುಕ್ಕೇಲಿ ಫಿಲ್ಸಿ ಕಂಚ ಬೇಳ ಅಂತ ಕಸಲಿ ವಿಕಾಳ್ಜುವಿಯ ಲಿಪ್ಲಾಗಿ ತಶಂ ಕೈ ಕರ್ಸೋನ ಅಂಚ ಉಪರಂತ ಏಂತ ಕಸನ ಹಿಂಗೆ ಫೆಲ್ಸಿ ಜೀವ ಅಂತ ಅಸ್ತಾ ಪರಿ ಅಂತ ಅಂಚೆನ್ ಸೇಕ್ ಬಿಡ್ಯಾರ ಸಜೆ ಪತಿಚಿ ಉತ್ತರ ಐಕೋನು ತಿ ಅನಿಖಿ ಬಿಯಲಿ ಘರಂತ ಬದಲಾವಣೆಚ ವಾರೆ ವಾಳುಂಗ್ ಲಗ್ಲೆ ಕಣ ಜೋಣಸೋ ವೇಳನಿ ರೀತ ಬದಲಾಲಿ ಸದೇನ್ ಜೀವಂತರಿ ನಿತ್ತಳ ಕಾಣಿಚವಣ ತಂಕ ದಾಯಿಜೆ ಫೆಲ್ಸಿ ಬಾಯ್ ವರ್ಷಕ್ಕೆ ಸೋಮುಡೆ ತಾಂದುಳ ಹಣ್ಣು ದಾಸ್ತಂದ ಬರ್ತಾಳೆ ಪೌಸಳಚ ಸೋರು ವಸ್ತು ಮೊಳ್ಬಾಕ್ ಮೊಡ್ದಂಚ ದಿನ್ಸು ಹಾಡ್ತಾಳೆ ಸೋಣ ವಸೂನ್ ಕನ್ಯೋ ಯಥ ಪರ್ಯಂತ ಸಗಳೆ ಅಮನ ತಸ್ತಲೆ ಸ್ವಾಭಿಮಾನಿ ಜೀವಂತಂಚೆ ಪೌಸಳ ಮಾತೆಲ್ಲ ಇಲ್ಲ ರೀ ಕಾಯ್ ತಯಾರೇನ ಹಪ್ತೆಚ ಹಪ್ತೆ ಕಡ್ತನ ಓಡೋ ಫುಕ್ತಲೋ ಬದಲಾವಣ ಆರಂಭಲಿ ಶಿವಣಾಕ ಸುಂಗ್ನ ತಿನ್ಸಣ್ಣ ಬಾಗ್ಲಾರ್ದೋರ್ತಲೆ ತಿನ್ಸ ಅಮೃತ ಮುಣ ಕಾಯಿಜೆ ರನ್ಪ ಕೊಡಾಗ ನೋ ಏನ್ರಿ ಸಗಳೇನೆ ಬೀಗ ಸುಕ್ಕೋನು ಪುಣಿ ಕೊನೆ

0: ಪದ ಸಂಗಾತಿ ಜಿ ಐಚೆ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ್ತ ಯೌಚ ಕಾರ್ಯಕ್ರಮ ಅಂತೂ ಪರತ್ ಮೇಳ್ಯ. ನಮಸ್ಕಾರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಡಿಎಸ್ ಕರ್ಕೆ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು, ಸಮಯ 5:30. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಲಕ್ಕಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಅದ್ನಾನ್ ಸಾಮಿ.

ಮುಂದೆ ಕೇಳಿ ಗುಲ್ಜಾರ್ ಬರೆದಿರುವ ಬಂಟಿ ಔರ್ ಬಬ್ಲಿ ಚಿತ್ರದ ಗೀತೆ. ಶಂಕರ್ ಇಶಾನ್ ಲಾಯ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್ ಮತ್ತು ನಿಹಿರಾ ಜೋಶಿ.

ಪ್ಲೇಯರ್ಸ್ ಚಿತ್ರಕ್ಕಾಗಿ ನಿಖಿಲ್ ಡಿಸೋಜಾ ಮತ್ತು ಪ್ರಿಯಾಣಿ ವಾಣಿ ಹಾಡಿರುವ ಗೀತೆ. ಆಶೀಶ್ ಪಂಡಿತ್ ಅವರ ರಚನೆಗೆ ಪ್ರೀತಮ್ ಅವರ ಸಂಗೀತವಿದೆ.

0: ಇದೊಂದು ಪ್ರಕಟಣೆ. ಇಂದು ಮತ್ತು ನಾಳೆ ಮಂಗಳೂರಿನ ಕದ್ರಿ ಪಾರ್ಕ್ ಆವರಣದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಗೇರು ಮೇಳ ಹಾಗೂ ಕಾರ್ಯಾಗಾರ 2026 ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಇವರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಮಿಕಾ ಸಿಂಗ್ ಮತ್ತು ಶಿಫಾಲಿ ಅಲ್ವಾರಿಸ್ ಹಾಡಿರುವ ದೇಸಿ ಬಾಯ್ಸ್ ಚಿತ್ರದ ಗೀತೆ ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಂ ಸಂಗೀತ ನೀಡಿದ್ದಾರೆ.

ಪ್ರೀತಂ ಅವರದೇ ಸಂಗೀತ ನಿರ್ದೇಶನವಿರುವ ಮೌಸಮ್ ಚಿತ್ರದ ಗೀತೆ ಇರ್ಷಾದ್ ಕಮಿಲ್ ಅವರ ರಚನೆಯನ್ನು ಹಾಡಿದ್ದಾರೆ ರಾಹತ್ ಫತೇ ಅಲಿ ಖಾನ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
5: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು 6:10 ಭಕ್ತಿಗೀತೆಗಳು, ತುಳು ಚಿತ್ರಗೀತೆಗಳು 6:30, 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಇಂದ್ರಕೀಲಕ, ಭಾಗವತರು ಎಂ ಶ್ರೀಧರ ಹೆಬ್ಬಾರ್ ಕರ್ಜೆ, 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಕೊಡುಗೆ. 8:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 8:30 ಎಡ್ವಿನ್ ಸಂತಾನ್ ಡಿಸೋಜಾ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ. ವಿಷಯ ಎನರ್ಜಿ ಟ್ರಾನ್ಸಿಷನ್, ಎ ಕಾಲ್ ಟು ಆಕ್ಷನ್ ಫಾರ್ ಯೂತ್. 9:15 ಸ್ಪಾಟ್ಲೈಟ್. 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ ಸಿಂಹಪಾಲಿ. ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್. ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್. ನಿರ್ಮಾಣ ಎಸ್ಆರ್ ಭಟ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಬಾನ್ಸುರಿ ವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ಸೋಮವಾರ ಬೆಳಗ್ಗಿನ ಪ್ರಸಾರ 5:55 ಆರಂಭ. 6:10 ವಂದನ. 6:30 ಚಿಂತನ. ಮಧುರು ಮೋಹನ ಕಲ್ಲೂರಾಯ ಅವರಿಂದ ತತ್ವಪದ. 6:40 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸಂತೋಷ್. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಾಳೆ ಬೆಳಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ಮಾಧ್ಯಮ ಮತ್ತು ಸಂವಹನ. ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗಾವಕಾಶಗಳು. ಈ ಕುರಿತು ಮಂಗಳೂರಿನ ನಿಟ್ಟೆ ಸಂವಹನ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಬೀರಿ, ದೇರಳಕಟ್ಟೆ ರಸ್ತೆ, ಮಂಗಳೂರು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ, ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ. ಈ ಕುರಿತು ಡಾಕ್ಟರ್ ರಾಜಲಕ್ಷ್ಮಿ NK ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಶ್ಮಿ ಜೇರೈ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ AKC ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ. 12:05 ವನಿತಾ ವಿಹಾರ, ಡಾಕ್ಟರ್ ಅನುಪಮಾ ನಿರಂಜನ ಅವರ ಬದುಕು ಬರಹ. ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೋವು ನಿರ್ವಹಣೆ. ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ಜಲಜೀವನ್ ಮಿಷನ್ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತರಾದ ಎಂ ರವಿ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: Is Akashwani. The news read by Subhadra Ramachandran. Prime Minister Narendra Modi arrived in Gothenburg, Sweden this evening on the third leg of his five-nation tour after concluding his visit to the Netherlands. He was received at the airport by the Swedish Prime Minister Ulf Kristersson. During his two-day visit to Sweden, Mr. Modi will hold bilateral talks with his Swedish counterpart and review the entire gamut of bilateral relations. The two sides are also expected to explore new avenues of cooperation in trade, green transition, artificial intelligence, emerging technologies, startups, resilient supply chains, defense, space, climate action, and people-to-people ties. The two prime ministers will also jointly address the European Round Table for Industry, a leading pan-European business forum, along with the President of the European Commission, Ursula von der Leyen. Before departing for Gothenburg, Dutch Prime Minister Rob Jetten personally came to Amsterdam Airport to bid farewell to Prime Minister Modi. During his two-day visit to the Netherlands, Prime Minister Modi held bilateral talks with his

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೆ ಗಮನಿಸಿ, ನಾಳೆ ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನುಜಿಪ್ಪಾಡಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಂ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ತವಾನ್. ಸಹ ಸ್ವೀಡನ್ ದೇಶಸ್ಯ ಪ್ರಧಾನಮಂತ್ರಿಣಾ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯನೇನ ಸಹ ವ್ಯಾಪಾರ ಹರಿತ ಪರಿವರ್ತನ ಎಐ ತಥಾ ರಕ್ಷಾಕ್ಷೇತ್ರೇಷು ಸಹಕಾರಸ್ಯ ಸಮೀಕ್ಷಾಯೈ ವಾರ್ತಾಲಾಪಂ ಕರಿಷ್ಯತಿ. ಭಾರತ ನೆದರ್ಲ್ಯಾಂಡ್ಸ್ ದೇಶೌ ದ್ವೈಪಾಕ್ಷಿಕ ಸಂಬಂಧಾನ್ ಸಾಮರಿಕ ಸಹಭಾಗಿತ್ವೇನ ವರ್ಧಿತವಂತೌ. ಪ್ರಮುಖೇಷು ಕ್ಷೇತ್ರೇಷು ಸಹಯೋಗಂ ಸುದೃಢಂ ಕರ್ತುಂ 17 ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಹೋರ್ಮುಜ್ ಜಲಸಂಧೌ ವಾಣಿಜ್ಯಿಕ ನೌಕಾಯಾನಸ್ಯ ಉಪರಿ ಆಕ್ರಮಣಾನಿ ಅಸ್ವೀಕಾರ್ಯಾನಿ ಇತಿ ಭಾರತೇನ ನಿಂದಿತಂ. ಕಾಂಗೋ ಯುಗಾಂಡ ದೇಶಯೋಃ ಇಬೋಲಾ ಪ್ರಕೋಪಃ ಅಂತಾರಾಷ್ಟ್ರೀಯ ಚಿಂತಾಯಾಃ ಸಾರ್ವಜನಿಕ ಸ್ವಾಸ್ಥ್ಯಾಪತ್ಕಾಲೇತಿ ವಿಶ್ವ ಸ್ವಾಸ್ಥ್ಯ ಸಂಘಟನೇನ ಘೋಷಿತಂ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಶ್ರೇಯಾಂಸಿ ವಾಲ್ಯುಸೆಟ್ಟಿ ಇತ್ಯೇಷಾ ಬಾವೋಜಿ ಚೈನಾ ಮಾಸ್ಟರ್ಸ್ ಸ್ಪರ್ಧಾಯಾಂ ಮಹಿಳಾ ಏಕಲ ಕ್ರೀಡಾಯಾಂ ರಜತ ಪದಕಂ

0: ವಿಜಿತವತಿ. ಅಥ ವಾರ್ತಾ ವಿಸ್ತರೇಣ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೋಥೇನ್ಬರ್ಗ್ ನಗರಂ ಸಂಪ್ರಾಪ್ತವಾನ್. ನೆದರ್ಲ್ಯಾಂಡ್ಸ್ ದೇಶಸ್ಯ ಸ್ವೀಯಾಂ ಯಾತ್ರಾಂ ಸಮಾಪ್ಯ ಅಸೌ ಅದ್ಯ ಸಾಯಂಕಾಲೆ ಸ್ವಸ್ಯ ಪಂಚದೇಶಾನಾಂ ಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಂ ಸಂಪ್ರಾಪ್ತವಾನ್. ಸ್ವೀಡನ್ ದೇಶಸ್ಯ ಸ್ವೀಯಾಯಾಂ ದ್ವಿದಿವಸೀಯ ಯಾತ್ರಾಯಾಂ ಶ್ರೀಮೋದಿ ಅದ್ಯ ಸ್ವೀಡಿಷ್ ಪ್ರಧಾನಮಂತ್ರಿಣ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ದ್ವಿಪಕ್ಷೀಯ ಸಂಬಂಧಾನಾಂ ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಪಿ ವಿಧಾಷ್ಯತಿ. ಉಭಯೋಃ ಪಕ್ಷಯೋಃ ವ್ಯಾಪಾರಃ ಹರಿತಪರಿವರ್ತನಂ ಕೃತ್ರಿಮ ಬುದ್ಧಿಮತ್ತಾ ಸ್ಟಾರ್ಟ್ಅಪ್ಸ್ ಸುದೃಢ ಆಪೂರ್ತಿ ಶೃಂಖಲಾಃ ರಕ್ಷಾ ಅಂತರಿಕ್ಷಂ ಜಲವಾಯು ಪರಿವರ್ತನಂ ಜನಸಂಬಂಧಾಶ್ಚ ಇತ್ಯಾದಿಷು ಸಹಯೋಗಸ್ಯ ನೂತನಾನ್ ಮಾರ್ಗಾನ್ ಅನ್ವೇಷ್ಟುಂ ಅಪೇಕ್ಷಾಸ್ತಿ. ಉಭೌ ಪ್ರಧಾನಮಂತ್ರಿಣೋ ಉರ್ಸುಲಾ ಫಾನ್ ಡೆರ್ ಲೇಯನ್ ಇತ್ಯನಯಾ ಯುರೋಪೀಯ ಆಯೋಗಸ್ಯ ಅಧ್ಯಕ್ಷಯಾ ಸಹ ಮಿಲಿತ್ವಾ ಯುರೋಪೀಯ ಉದ್ಯೋಗ ಗೋಲ್ಮೇಜ ಸಮ್ಮೇಳನಂ ಅಪಿ ಸಂಬೋಧಯಿಷ್ಯತಃ ಯತ್ ಪ್ರಮುಖಂ ಅಖಿಲ ಯುರೋಪೀಯ ವ್ಯಾಪಾರ ಮಂಚಮಸ್ತಿ. ಸ್ವಸ್ಯ ದ್ವಿದಿವಸೀಯಾಯಾಃ ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಂ ಪ್ರಧಾನಮಂತ್ರಿ ಶ್ರೀಮೋದಿ ಸ್ವಸ್ಯ ಡಚ್ ಸಮಕಕ್ಷೀಯೇಣ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭೌ ದೇಶೌ ರಕ್ಷಾ ಮಹತ್ವಪೂರ್ಣ ಖನಿಜ ತಥಾ ಅನ್ಯೇಷು ಪ್ರಮುಖ ಕ್ಷೇತ್ರೇಷು ಸಹಯೋಗಂ ಸುದೃಢೀಕರ್ತುಂ ಸಪ್ತದಶ ಸಂಧಿಪತ್ರಾಣಿ ಹಸ್ತಾಕ್ಷರಿತವಂತೌ. ಉಭೌ ನೇತಾರೌ ಪಶ್ಚಿಮ ಏಷ್ಯಾ ದೇಶಸ್ಯ ಸ್ಥಿತೇಃ ತಥಾ ವೈಶ್ವಿಕ ಊರ್ಜಾ ಆಪೂರ್ತಿ ವ್ಯಾಪಾರಸ್ಯ ಉಪರಿ ತಸ್ಯ ಪ್ರಭಾವಸ್ಯ ವಿಷಯೆ ಗಭೀರಾಂ ಚಿಂತಾಂ ಪ್ರಕಟಿತವಂತೌ. ಸಾಮಾಜಿಕಾಂತರಜಾಲೀಯ ಪಟಲೆ ಲಿಖಿತೆ ಸಂದೇಶೆ ಶ್ರೀಮೋದಿ ಉಕ್ತವಾನ್ ಯತ್ ನೆದರ್ಲ್ಯಾಂಡ್ಸ್ ದೇಶಸ್ಯ ತಸ್ಯ ಯಾತ್ರಾ ದ್ವಿಪಕ್ಷೀಯ ಸಂಬಂಧಾನ್ ನೂತನೆ ಸ್ತರೆ ನೇಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಮಾಸಸ್ಯ ಏಕತ್ರಿಂಶತ್ ದಿನಾಂಕೆ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ದೇಶ ವಿದೇಶಸ್ಥ ಜನೈಃ ಸಹ ವಿಚಾರ ವಿನಿಮಯಂ ಕರಿಷ್ಯತಿ. ಇದಂ ಹಿ ಮಾಸಿಕಸ್ಯ ರೇಡಿಯೋ ಕಾರ್ಯಕ್ರಮಸ್ಯ ಚತುಸ್ತ್ರಿಂಶೋತ್ತರೈಕಶತತಮಂ ಸಂಸ್ಕರಣಂ ಭವಿಷ್ಯತಿ. ಜನಾಃ ನಮೋ ಆಪ್ ಇತಿ ಚಲದೂರಭಾಷೀಯ ತಂತ್ರಾಂಶೆ ಮೈ ಜಿ ಓ ವಿ ಓಪನ್ ಫೋರಂ ಇತ್ಯತ್ರ ಅಥ ಚ ಏಕಂ ಅಷ್ಟ ಶೂನ್ಯಂ ಶೂನ್ಯಂ ಏಕಮೇಕಂ ಸಪ್ತ ಅಷ್ಟ ಶೂನ್ಯಂ ಶೂನ್ಯಂ ಅನೇನ ದೂರಭಾಷ ಸಂಖ್ಯಾ ಮಾಧ್ಯಮೇನ ಚ ಕಾರ್ಯಕ್ರಮಸ್ಯ ವಿಷಯೆ ಸ್ವೀಯ ಪ್ರತಿಕ್ರಿಯಾಂ ದಾತುಂ ಶಕ್ನುವಂತಿ. ಆಗಾಮಿ ಸಂಸ್ಕರಣಾಯ ಪರಾಮರ್ಶಾಃ ಅಸ್ಯ ಮಾಸಸ್ಯ ಏಕೋನತ್ರಿಂಶತ್ ದಿನಾಂಕ ಪರ್ಯಂತಂ ಸ್ವೀಕೃತಾಃ ಭವಿಷ್ಯಂತಿ. ಹೊರ್ಮುಜ ಜಲಸಂಧ್ಯಾಂ ವಾಣಿಜ್ಯಿಕ ನೌಕಾಸು ಕೃತಂ ಹೊರ್ಮುಜ ಆಕ್ರಮಣಂ ಅಸ್ವೀಕಾರ್ಯಂ ಇತಿ ಕಥಯನ್ ಸಂಯುಕ್ತರಾಷ್ಟ್ರಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿ ಪರ್ವತನೇನಿ ಹರೀಶಃ ಉಕ್ತವಾನ್ ಯತ್ ನಾಗರಿಕ ನೌಕಾ ಚಾಲಕಾನಾಂ ಲಕ್ಷೀಕರಣಂ ತಥಾ ನೌವಹನ ಸ್ವಾತಂತ್ರ್ಯಸ್ಯ ಬಾಧಾ ಕೇನಾಪಿ ಪ್ರಕಾರೇಣ ನ್ಯಾಯೋಚಿತಂ ನ ಭವಿತುಮರ್ಹತಿ. ಸಹ ವೈಶ್ವಿಕ ಊರ್ಜಾ ಆಪೂರ್ತಿ ಪ್ರವಾಹಸ್ಯ ಸುರಕ್ಷಾ ವಿಷಯ ಸಂಯುಕ್ತರಾಷ್ಟ್ರಸ್ಯ ಆರ್ಥಿಕ ಸಾಮಾಜಿಕ ಪರಿಷದ ವಿಶೇಷ ಸಭಾಯಾಂ ಭಾಷಣ ಕುರ್ವನಾಸೀತ್. ಶ್ರೀಹರಿಸಸ್ಯ ಏಷಾ ಟಿಪ್ಪಣಿ ಓಮಾನ ತಟಸ್ಯ ಸಮೀಪೆ ಭಾರತೀಯ ಧ್ವಜಯುಕ್ತಾಯಾಂ ವಾಣಿಜ್ಯಿಕ ನೌಕಾಯಾಂ ಜಾತಸ್ಯಾಕ್ರಮಣಸ್ಯ ಕತಿಪಯ ದಿನಾನಂತರಂ ಆಗತ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಎಐ ತಥಾ ಡೀಪ್ ಟೆಕ್ ಇತ್ಯತೌ ಭವಿಷ್ಯಸ್ಯ ಅರ್ಥವ್ಯವಸ್ಥಾಯಾಃ ಮುಖ್ಯಸ್ತಂಭೌ ಇತಿ ವರ್ಣಿತವಾನ್. ಅದ್ಯ ಗುಜರಾತಸ್ಯ ಅಹಮದಾಬಾದ್ ನಗರೆ ಮಿಲಿಯನ್ ಮೈಂಡ್ಸ್ ಟೆಕ್ ಪಾರ್ಕ್ ಫೇಸ್ 1 ತಥಾ ಗ್ರಾಮಿ ಸಿಟಿ ಕ್ಯಾಂಪಸ್ ಇತ್ಯೇತಯೋಃ ಉದ್ಘಾಟನಂ ಕುರ್ವನ್ ಸಹ ಅವದತ್ ಯತ್ ಭಾರತಂ ವಿಶ್ವಸ್ಯ ಪ್ರತ್ಯೇಕಸ್ಮಿನ್ ಉದಯೋನ್ಮುಖ ಕ್ಷೇತ್ರೆ ಅಗ್ರಣೀ ಅಭವತ್.
1: आने वाले 25 साल में जो सेक्टर विश्व की अर्थनीति को विश्व के अर्थतंत्र को दिशा देंगे वो सभी क्षेत्र में आज भारत फाउंडर बनकर अपनी मजबूत उपस्थिति को दर्ज करा रहा है और यही बता रहा है कि भारत का भविष्य बहुत सुनहरा है. एआई और डीप टेक के जो भविष्य है इसके लिए इसके जैसे टेक पार्क बहुत बड़ा काम भी करेंगे और इसको आगे भी बढ़ाएंगे.
0: ಕೇಂದ್ರೀಯ ನವೀಕರಣೀಯೋರ್ಜಾ ಮಂತ್ರಿ ಪ್ರಹ್ಲಾದ ಜೋಶಿ ಅವದತ್ ಯತ್ ಭಾರತ ದೇಶೇನ ಏಕಸ್ಮಿನ್ನೇವ ದಿನೇ चत्वारि।

ಇತ್ತೆ ಬಂಗಾರ್ದ ಕುರಲ್ ಸಿನಿಮಾದ ಪದ ಕೆನಗ, ಪದ ಬರಿತನಾರು ಮಚ್ಚೇಂದ್ರನಾಥ್ ಪಾಂಡೇಶ್ವರ್, ಸಂಗೀತ ಕೊಡ್ತಿನಾರು ವಿ ಮನೋಹರ್, ಪದ ಪಂತಿನಾರು ರಮೇಶ್ ಚಂದ್ರ ಬೊಕ್ಕ ಸಂಗೀತ ಬಾಲಚಂದ್ರ.

ಈತಿನಿಟ ತುಳು ಸಿನಿಮಾದ ಪದಕ್ಲೆನ ಕೇಂಡರ್ ಇನಿತ ತುಳು ಕಾರ್ಯಕ್ರಮ ಇನಿಗ ಮುಗಿಯಂಡ್. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
1: ಬಂದ್ಬಿಟ್ಲು ದೊಡ್ಡದಾಗಿ
0: ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು,

0: ರಾಜ್ಯ $1 trillion ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರು ಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 crore rupees ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 crore rupees ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 crore rupees ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು, ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 lakh ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ

0: ಜೈಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಇಂದ್ರಕೀಲಕ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ. ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು. ನಿರೂಪಣೆ ಜಲಜಾ ಶ್ರೀಧರ್. ಕೇಳಿ ಇಂದ್ರಕೀಲಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು.

ಕೌರವ ಪಾಂಡವರಲ್ಲಿ ನಡೆದ ದ್ಯೂತದಲ್ಲಿ ಸೋತ ಪಾಂಡವರು ಫಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ತೆರಳುತ್ತಾರೆ. ದೌಮ್ಯರೊಂದಿಗೆ ಪಾಂಡವರು ಕಾಮ್ಯಕಾವನದಲ್ಲಿದ್ದಾಗ ಮಹಾತ್ಮರಾದ ವೇದವ್ಯಾಸರು ಬಂದು ಧರ್ಮರಾಯನಿಗೆ ಪರಶಿವನ ಬೀಜಮಂತ್ರವನ್ನು ಉಪದೇಶಿಸಿ ತೆರಳುತ್ತಾರೆ. ಆ ಮಂತ್ರವನ್ನು ಧರ್ಮರಾಯ ಅರ್ಜುನನಿಗೆ ತಿಳಿಸಿ ಪರಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದಿವ್ಯಾಸ್ತ್ರಗಳನ್ನು ಪಡೆದು ಬರಲು ಕಳುಹುತ್ತಾನೆ. ಗುರು ಹಿರಿಯರಿಂದ ಶುಭಾಶೀರ್ವಾದ ಪಡೆದ ಪಾರ್ಥ

ದೇವವಾಣಿಯನ್ನು ಮನ್ನಿಸಿದ ಪಾರ್ಥ ಹರಿಯುತ್ತಿರುವ ತೊರೆಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನಿತ್ತು ದೇವತೆಗಳನ್ನು ಸ್ಮರಿಸಿ ಬಿಲ್ಲು ಬಾಣ ಬತ್ತಳಿಕೆಯನ್ನು ಬಳಿಯಲ್ಲಿರಿಸಿಕೊಂಡು ತಪಸ್ಸಿಗೆ ತೊಡಗುತ್ತಾನೆ. ಆತನ ತಪೋಜ್ವಾಲೆಯನ್ನು ತಾಳಲಾರದ ಋಷಿಮುನಿಗಳು ಪರಶಿವನಲ್ಲಿಗೆ ಬಂದು ಗೋಳಿಡುತ್ತಾರೆ.

ಕೀಲದಲ್ಲಿ ಯಾರೋ ಓರುವ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಆ ತಪೋ ಜ್ವಾಲೆ ಸಹಿಸಲು ಸಾಧ್ಯ. ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಋಷಿಗಳು ತಿಳಿಸಿದಾಗ ಅವರನ್ನು ಸಂತೈಸಿ ಕಳುಹುತ್ತಾನೆ ಪರಶಿವ. ತನ್ನ ಪರಮಭಕ್ತ ಪಾರ್ಥನ ಅಂತಃಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಶಂಕರನು ಶಬರ ರೂಪ ಧರಿಸುತ್ತಾನೆ. ಪಾರ್ವತೀದೇವಿಯು ಶಬರಿಯಾಗಿಯೂ ಗುಹ ಗಣಪ ಭೈರವಾದಿಗಳು ಕಿರಾತರ ರೂಪ ತಾಳಿ ಪಾರ್ಥನಲ್ಲಿಗೆ ಬರುತ್ತಿರುವಾಗ ಪಾರ್ಥನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದ ಮೂಖನೆಂಬ ದಾನವ ವರಾಹ ರೂಪ ಧರಿಸಿ ಬರುತ್ತಿರುವನನ್ನು ನೋಡಿದ ಶಿವನು ಬಾಣ ಪ್ರಯೋಗಿಸಿದಾಗ ಆ ವರಾಹ ಪಾರ್ಥನ ಬಳಿಗೆ ಓಡಿ ಬರುತ್ತದೆ. ಪಾರ್ಥನೂ ಕೂಡ ಬಾಣ ಪ್ರಯೋಗಿಸಿ ವರಾಹವನ್ನು ಕೊಲ್ಲುತ್ತಾನೆ. ಶಬರರೂಪಿ ಶಂಕರ ಪಾರ್ಥನನ್ನು ಕರೆದು ಮಾತನಾಡಿಸುತ್ತಾನೆ.

ತನ್ನ ಬಾಣದಿಂದ ವರಾಹವನ್ನು ಕೊಂದವ ತಾನೆಂದು ವಾದಿಸುತ್ತಾನೆ ಪಾರ್ಥ. ವಾದ ಮುಂದುವರಿದು ಪರಸ್ಪರ ಯುದ್ಧಕ್ಕೆ ತೊಡಗುತ್ತಾರೆ. ಶಂಕರನ ಬಾಣಾಘಾತ ಸಹಿಸಲಾರದೆ ರಕ್ತ ಕಾರುತ್ತಾ ಬಿದ್ದು ದುಃಖಿಸುತ್ತಾನೆ ಪಾರ್ಥ.

ಶಂಕರ, ಈ ಶಬರನನ್ನು ಗೆಲ್ಲುವ ಶಕ್ತಿ ನೀಡೆಂದು ಭಕ್ತಿಯಿಂದ ಶಿವಲಿಂಗದ ಮೇಲೆ ಪುಷ್ಪವನ್ನಿಟ್ಟು ಅರ್ಚಿಸುತ್ತಾನೆ. ತಾನು ಅರ್ಪಿಸಿದ ಪುಷ್ಪಗಳೆಲ್ಲ ಶಬರನ ಶಿರದ ಮೇಲಿರುವುದನ್ನು ಕಂಡ ಪಾರ್ಥ ಶಬರನೇ ಶಂಕರನೆಂದು ತಿಳಿದು ಮರುಗುತ್ತಾನೆ.

ಅಮೋಘವಾದ ಪಾಶುಪತ ಶರವನ್ನು ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಗೆ ಶಂಕರನು ಪಾಶುಪತಾಸ್ತ್ರವನ್ನು, ಪಾರ್ವತಿಯು ಅಂಜನ ಶರವನ್ನು ನೀಡಿ ಹರಸುತ್ತಾರೆ. ಇನ್ನು ಮಂಗಲ ಪದ್ಯ.

ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಇಂದ್ರಕೀಲಕ, ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳೆ ಚೀರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜಾ ಶ್ರೀಧರ್.

0: ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ ಕೆರೆ ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್ ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಆಕಾಶವಾಣಿ ಮಂಗಳೂರು ಭಕ್ತಿಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ KS ಧರಣೀಂದ್ರಯ್ಯ ಅವರ ರಚನೆ.

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೆ ಗಮನಿಸಿ, ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಾಕ್ಷಿ ಶಿವಾಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನುಜಿಪ್ಪಾಡಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಳ ವಿಟ್ಲ ಅವರಿಂದ ಪ್ರಕೃತಿ ಬೊಕ್ಕ ಪೊಂಜೋಬೊಲೋ ಕುರಿತು ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಬಳಿಕ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳಲಿದ್ದೀರಿ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ ಅಳಲೇ ಇರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷ

0: ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರುಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014ರಿಂದ ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992ರಲ್ಲಿ ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994ರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ 27ರಂದು ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3-ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು

0: ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ ಮೂವರು ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯ ಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ

ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ, ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ

ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದೆ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರೆದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣುತ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿಜ್ವಾಲೆಯಂತೆ ಕಂಡುಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರೆತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸಿಕೊಳ್ತಾರೆ. ಮತ್ತು
ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ

ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ. ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ, ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ,

0: ಇವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬರಲಿದೆ ನೋಡು ನಮ್ಮ ನಾಡು. ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ. ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ ಅಬ್ಬಬ್ಬ ಒಂಟೆಯ ಡುಬ್ಬ ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಹೊಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಭವಣಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
5: The procession is led by Lance Corporal Pranav Chaurasia of National Cadet Corps.
4: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಾಹೆ ತಾಂತ್ರಿಕ ಮತ್ತು ವಿಜ್ಞಾನದ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ ಸಬಾಹಿತ್ ನೆರೆದವರನ್ನು ಸ್ವಾಗತಿಸಿದರು.
1: ಇಟ್ಸ್ ಮೈ ಇಮೆನ್ಸ್ ಪ್ಲೆಷರ್ ಟು ವಾರ್ಮ್ಲಿ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದ ಥರ್ಡ್ ಕಾನ್ವೊಕೇಶನ್ ಆಫ್ ಆನ್ಲೈನ್ ಎಜುಕೇಷನ್ ಆಫ್ ಮಾಹೆ ಆಸ್ ಎ ಪಾರ್ಟ್ ಆಫ್ 33rd ಕಾನ್ವೊಕೇಶನ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ವಿ ಆರ್ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್ ಆಸ್ ವಿ ಗ್ಯಾದರ್ ಟು ಸೆಲೆಬ್ರೇಟ್ ದಿಸ್ ಸಿಗ್ನಿಫಿಕೆಂಟ್ ಒಕೇಶನ್. To our graduates, today marks a milestone.

0: the third convocation online education as part of 33rd convocation of our university held here in our Mangaluru campus closed.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕಿಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
2: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
3: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 8:14. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಕವನ ನೀಲಾಕಾಶದ ತಾರೆಗೆ ನೀನು.

0: ಇದುವರೆಗೂ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನದಯಾಳ್ ಉಪಾಧ್ಯಾಯ. ಮೂಲ ರಚನೆ ಶೋಭನಾ ಭಾರದ್ವಾಜ್, ಕನ್ನಡ ರೂಪಾಂತರ ಎಂಪಿ ಪ್ರಜ್ವಲ್, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾತ್ರಿ 9:30.
1: ದಿಸ್ ಇಸ್ ಆಕಾಶವಾಣಿ ಮಂಗಳೂರು. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಟಾಕ್ ಇನ್ ಇಂಗ್ಲಿಷ್ ಪ್ರೋಗ್ರಾಮ್ ನೌ ಎಡ್ವಿನ್ ಸಂತಾನ್ ಡಿಸೋಜಾ ವಿಲ್ ಸ್ಪೀಕ್ ಆನ್ ದ ಟಾಪಿಕ್ ಎನರ್ಜಿ ಟ್ರಾನ್ಸಿಷನ್, ಎ ಕಾಲ್ ಟು ಆಕ್ಷನ್ ಫಾರ್ ದ ಯೂತ್.
2: ಆನ್ July 30, 2024, ವಯನಾಡ್, ಎ ಸೆರೀನ್ ಡಿಸ್ಟ್ರಿಕ್ಟ್ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ಕೇರಳ, ವಿಟ್ನೆಸ್ಡ್ ಆನ್ ಅನ್ಪ್ರೆಸಿಡೆಂಟೆಡ್ ನ್ಯಾಚುರಲ್ ಡಿಸಾಸ್ಟರ್, ಆನ್ ಇಂಟೆನ್ಸ್ ಫ್ಲಡ್ ದಟ್ ರೀಕ್ಡ್ ಹ್ಯಾವಕ್ ಆನ್ ದ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಡಿಸ್ರಪ್ಟೆಡ್ ಕೌಂಟ್ಲೆಸ್ ಲೈವ್ಸ್. ದ ಫ್ಲಡ್ ವಾಟರ್ಸ್ ಸರ್ಜ್ಡ್ ಥ್ರೂ ಟೌನ್ಸ್ ಆ್ಯಂಡ್ ವಿಲೇಜಸ್, ಡಿಸ್ಟ್ರಾಯಿಂಗ್ ಹೋಮ್ಸ್, ವಾಷಿಂಗ್ ಅವೇ ರೋಡ್ಸ್ ಆ್ಯಂಡ್ ಡಿಸ್ಪ್ಲೇಸಿಂಗ್ ಕಮ್ಯುನಿಟೀಸ್. ಬಟ್ ದಿಸ್ ವಾಸ್ ನಾಟ್ ಆ್ಯನ್ ಐಸೋಲೇಟೆಡ್ ಇನ್ಸಿಡೆಂಟ್. ಇಟ್ ವಾಸ್ ಪಾರ್ಟ್ ಆಫ್ ಎ ಲಾರ್ಜರ್ ಪ್ಯಾಟರ್ನ್ ಆಫ್ ಎನ್ವೈರನ್ಮೆಂಟಲ್ ಕ್ಯಾಟಸ್ಟ್ರೋಫ್ಸ್. ದ ಕಲ್ಪ್ರಿಟ್ ಬಿಹೈಂಡ್ ದೀಸ್ ಡಿಸಾಸ್ಟರ್ಸ್ ಇಸ್ ನಾಟ್ ಜಸ್ಟ್ ದ ನೇಚರ್ ಇಟ್ ಸೆಲ್ಫ್, ಬಟ್ ದ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ದ ಅರ್ಥ್ಸ್ ಕ್ಲೈಮೇಟ್ ಸಿಸ್ಟಮ್ ಡ್ರಿವನ್ ಬೈ ಹ್ಯೂಮನ್ ಆಕ್ಟಿವಿಟೀಸ್. Climate change has become one of the most pressing concerns of our time, and its impacts are felt globally. From floods in India to wildfires in California and droughts in Africa, the world is experiencing the consequences of a rapidly warming planet. At the heart of this crisis is the rise in global temperatures, which in turn is linked to an increase in greenhouse gases, such as carbon dioxide in the atmosphere. These gases are primarily emitted through the burning of fossil fuels like coal, oil, and natural gas for energy production. The history of energy use is closely tied to the development of human civilization. From the dawn of agriculture to the industrial revolution and now to the digital age, energy has been a driving force behind progress and growth. However, the pursuit of energy at any cost has brought us to a point where the environment is deteriorating. The impacts are not just limited to nature, but extend to human lives as well, with millions of people facing health risks, displacements, and loss of livelihoods. It is in this context that we must consider the urgent need for an energy transition, a shift from fossil fuels to cleaner, renewable energy sources. The goal of this transition is not only to mitigate climate change, but also to create a sustainable future that ensures the well-being of the planet and its inhabitants.

ದ ಯೂತ್ ಆಫ್ ಟುಡೇ ಹ್ಯಾವ್ ಎ ಕ್ರೂಷಿಯಲ್ ರೋಲ್ ಟು ಪ್ಲೇ ಇನ್ ದಿಸ್ ಟ್ರಾನ್ಸ್ಫಾರ್ಮೇಷನ್. ದೇರ್ ಎನರ್ಜಿ, ಕ್ರಿಯೇಟಿವಿಟಿ ಆ್ಯಂಡ್ ಇನ್ನೋವೇಷನ್ ಕ್ಯಾನ್ ಡ್ರೈವ್ ದ ವರ್ಲ್ಡ್ ಟುವರ್ಡ್ ಅ ಕ್ಲೀನರ್, ಗ್ರೀನರ್ ಫ್ಯೂಚರ್. ಲಾಂಗ್ ಬಿಫೋರ್ ದ ಅಡ್ವೆಂಟ್ ಆಫ್ ಮಾಡರ್ನ್ ಸಿವಿಲೈಸೇಷನ್, ಹ್ಯೂಮನ್ ಬೀಯಿಂಗ್ಸ್ ಲಿವ್ಡ್ ಇನ್ ಹಾರ್ಮನಿ ವಿತ್ ನೇಚರ್. ಎನರ್ಜಿ ವಾಸ್ ಪ್ರೈಮರಿಲಿ ಡಿರೈವ್ಡ್ ಫ್ರಮ್ ಮ್ಯಾನ್ಯುವಲ್ ಲೇಬರ್, ಆನಿಮಲ್ ಪವರ್ ಆ್ಯಂಡ್ ಬರ್ನಿಂಗ್ ಆಫ್ ವುಡ್ ಫಾರ್ ಕುಕ್ಕಿಂಗ್ ಆ್ಯಂಡ್ ಹೀಟಿಂಗ್. ವಿತ್ ದ ಎಮರ್ಜೆನ್ಸ್ ಆಫ್ ಅಗ್ರಿಕಲ್ಚರ್, ಸೊಸೈಟಿ ಎಕ್ಸ್ಪೀರಿಯನ್ಸ್ಡ್ ಅ ಸಿಗ್ನಿಫಿಕೆಂಟ್ ಟ್ರಾನ್ಸ್ಫಾರ್ಮೇಷನ್. ದ ಅಗ್ರಿಕಲ್ಚರಲ್ ರಿವಲ್ಯೂಷನ್, ವಿಚ್ ಬಿಗನ್ ಅರೌಂಡ್ 12,000 years ಎಗೋ, ಲೆಡ್ ಟು ದ ಕ್ಲಿಯರಿಂಗ್ ಆಫ್ ಫಾರೆಸ್ಟ್ ಟು ಮೇಕ್ ವೇ ಫಾರ್ ಕ್ರಾಪ್ ಕಲ್ಟಿವೇಷನ್. ದಿಸ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ಹ್ಯೂಮನ್ ಇಂಡ್ಯೂಸ್ಡ್ ಎನ್ವೈರನ್ಮೆಂಟಲ್ ಚೇಂಜಸ್. ಫಾರೆಸ್ಟ್, ವಿಚ್ ಹ್ಯಾಡ್ ಒನ್ಸ್ ಕವರ್ಡ್ ವಾಸ್ಟ್ ಏರಿಯಾಸ್, ಸ್ಟಾರ್ಟೆಡ್ ಟು ಶ್ರಿಂಕ್ ಆ್ಯಂಡ್ ದ ಲಾಸ್ ಆಫ್ ಟ್ರೀಸ್ ಗ್ರ್ಯಾಜುವಲಿ ಆಲ್ಟರ್ಡ್ ಲೋಕಲ್ ಇಕೋಸಿಸ್ಟಮ್ಸ್. ಆಸ್ ಹ್ಯೂಮನ್ ಪಾಪ್ಯುಲೇಷನ್ ಗ್ರೀವ್, ಸೋ ಡಿಡ್ ದ ನೀಡ್ ಫಾರ್ ಮೋರ್ ಲ್ಯಾಂಡ್ ಆ್ಯಂಡ್ ರಿಸೋರ್ಸಸ್. ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್ ಫಾರ್ ಅಗ್ರಿಕಲ್ಚರ್, ಫೇಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಬಿಕೇಮ್ ಮೋರ್ ವೈಡ್ ಸ್ಪ್ರೆಡ್. ಇನ್ ಎಡಿಷನ್ ಟು ಡಿಫಾರೆಸ್ಟೇಷನ್, ದ ಕನ್ಸ್ಟ್ರಕ್ಷನ್ ಆಫ್ ಅರ್ಲಿ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೋಡ್ಸ್ ಆ್ಯಂಡ್ ಸೆಟಲ್ಮೆಂಟ್ಸ್ ಫರ್ದರ್ ಡಿಸ್ರಪ್ಟೆಡ್ ದ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಲೇಡ್ ದ ಗ್ರೌಂಡ್ ವರ್ಕ್ ಫಾರ್ ಮೋರ್ ಸಿಗ್ನಿಫಿಕೆಂಟ್ ಎನ್ವೈರನ್ಮೆಂಟಲ್ ಚಾಲೆಂಜಸ್ ಇನ್ ದ ಸೆಂಚುರೀಸ್ ಟು ಕಮ್. ದ ರಿಯಲ್ ಟರ್ನಿಂಗ್ ಪಾಯಿಂಟ್ ಕೇಮ್ ವಿತ್ ದ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಇನ್ ದ 18th century. ದ ಡಿಸ್ಕವರಿ ಆ್ಯಂಡ್ ಯುಟಿಲೈಸೇಷನ್ ಆಫ್ ಕೋಲ್ ಆಸ್ ಎನ್ ಎನರ್ಜಿ ಸೋರ್ಸ್ ಟ್ರಿಗರ್ಡ್ ಅ ಡ್ರಾಮ್ಯಾಟಿಕ್ ಶಿಫ್ಟ್ ಇನ್ ಹ್ಯೂಮನ್ ಹಿಸ್ಟ್ರಿ. ದ ಇನ್ವೆನ್ಷನ್ ಆಫ್ ಸ್ಟೀಮ್ ಎಂಜಿನ್ಸ್ ಆ್ಯಂಡ್ ಮೆಷಿನರಿ ಅಲೌಡ್ ಫಾರ್ ಮಾಸ್ ಪ್ರೊಡಕ್ಷನ್, ಲೀಡಿಂಗ್ ಟು ರ್ಯಾಪಿಡ್ ಅರ್ಬನೈಸೇಷನ್ ಆ್ಯಂಡ್ ಇಕನಾಮಿಕ್ ಗ್ರೋತ್. ಹವೆವರ್, ದಿಸ್ ಪ್ರೋಗ್ರೆಸ್ ಕೇಮ್ ಅಟ್ ಎ ಕಾಸ್ಟ್. ದ ಲಾರ್ಜ್ ಸ್ಕೇಲ್ ಬರ್ನಿಂಗ್ ಆಫ್ ಕೋಲ್ ರಿಲೀಸ್ಡ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಪೊಲ್ಯೂಟೆಂಟ್ಸ್ ಇನ್ ಟು ದ ಅಟ್ಮಾಸ್ಫಿಯರ್, ಇನಿಷಿಯೇಟಿಂಗ್ ದ ಪ್ರಾಸೆಸ್ ಆಫ್ ಆಂಥ್ರೋಪೋಜೆನಿಕ್ ಕ್ಲೈಮೇಟ್ ಚೇಂಜ್. ದ ಡಿಸ್ಕವರಿ ಆಫ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಫರ್ದರ್ ಫೀಲ್ಡ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಲೆಕ್ಟ್ರಿಸಿಟಿ ಜನರೇಷನ್. ದ ಇಂಪ್ಯಾಕ್ಟ್ ಆಫ್ ದಿಸ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ವಾಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ದ ಅಟ್ಮಾಸ್ಫಿಯರ್. ದ ಎಕ್ಸ್ಟ್ರಾಕ್ಷನ್ ಆಫ್ ಫಾಸಿಲ್ ಫೀಲ್ಸ್ ಲೆಡ್ ಟು ಲ್ಯಾಂಡ್ ಡಿಗ್ರಡೇಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ. ದ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ಎನರ್ಜಿ ಪ್ಯಾರಡೈಮ್, ವಿಚ್ ಹ್ಯಾಸ್ ರಿಲೀಡ್ ಹೆವಿಲಿ ಆನ್ ದ ನಾನ್ ರಿನ್ಯೂವೇಬಲ್ ಆ್ಯಂಡ್ ಪೊಲ್ಯೂಟಿಂಗ್ ರಿಸೋರ್ಸಸ್, ಆರ್ ನೌ ಎವಿಡೆಂಟ್ ಇನ್ ದ ಫಾರ್ಮ್ ಆಫ್ ಕ್ಲೈಮೇಟ್ ರಿಲೇಟೆಡ್ ಡಿಸಾಸ್ಟರ್ಸ್, ಡಿಕ್ಲೈನಿಂಗ್ ಏರ್ ಕ್ವಾಲಿಟಿ ಆ್ಯಂಡ್ ಆನ್ ಇನ್ಕ್ರೀಸಿಂಗ್ ಸ್ಟ್ರೇನ್ ಆನ್ ನ್ಯಾಚುರಲ್ ಇಕೋಸಿಸ್ಟಮ್ಸ್. ವಿತ್ ದ ಅಡ್ವೆಂಟ್ ಆಫ್ 19th and 20th centuries, ದ ವರ್ಲ್ಡ್ ಸಾ ಅನ್ಪ್ರೆಸಿಡೆಂಟೆಡ್ ಇಕನಾಮಿಕ್ ಗ್ರೋತ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. ದ ಇಂಡಸ್ಟ್ರಿಯಲ್ ಬೂಮ್ ಬ್ರಾಟ್ ಕನ್ವೀನಿಯನ್ಸ್, ವೆಲ್ತ್ ಆ್ಯಂಡ್ ಅಪರ್ಚುನಿಟೀಸ್ ಟು ಮೆನಿ, ಬಟ್ ಇಟ್ ಆಲ್ಸೋ ಅಶರ್ಡ್ ಇನ್ ಎ ಪೀರಿಯಡ್ ಆಫ್ ಎನ್ವೈರನ್ಮೆಂಟಲ್ ಎಕ್ಸ್ಪ್ಲಾಯಿಟೇಷನ್. ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಆ್ಯಂಡ್ ಗ್ಯಾಸೋಲಿನ್ ಪವರ್ಡ್ ವೆಹಿಕಲ್ಸ್ ಬಿಕೇಮ್ ಸಿಂಬಲ್ಸ್ ಆಫ್ ಪ್ರೋಗ್ರೆಸ್. ದ ಎಕ್ಸ್ಪ್ಲಾಯಿಟೇಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಆಕ್ಸಲರೇಟೆಡ್ ಅಟ್ ಎ ಬ್ರೇಕ್ ನೆಕ್ ಪೇಸ್, ಲೀಡಿಂಗ್ ಟು ದ ಓವರ್ ಎಕ್ಸ್ಟ್ರಾಕ್ಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅನ್ಫಾರ್ಚುನೇಟ್ಲಿ, ದ ಸೀಮಿಂಗ್ಲಿ ಲಿಮಿಟ್ಲೆಸ್ ಕನ್ಸಂಪ್ಷನ್ ಆಫ್ ದೀಸ್ ರಿಸೋರ್ಸಸ್ ಕೇಮ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಫ್ಯೂಚರ್ ಜನರೇಷನ್ಸ್. ಬೈ ದ ಟೈಮ್ ದ 21st century ಅರೈವ್ಡ್, ದ ವರ್ಲ್ಡ್ ಹ್ಯಾಡ್ ರೀಚ್ಡ್ ಅ ಕ್ರಿಟಿಕಲ್ ಜಂಕ್ಚರ್. ದ ಎನ್ವೈರನ್ಮೆಂಟಲ್ ಕಾಸ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಫಾಸೈಲ್ ಫ್ಯೂಯಲ್ ಕನ್ಸಂಪ್ಷನ್ ವೇರ್ ಬಿಕಮಿಂಗ್ ಇಂಪಾಸಿಬಲ್ ಟು ಇಗ್ನೋರ್. ದ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ವಾಸ್ ಆಟ್ ಇಟ್ಸ್ ಹೈಯೆಸ್ಟ್ ಲೆವೆಲ್ ಇನ್ ಮಿಲಿಯನ್ಸ್ ಆಫ್ ಇಯರ್ಸ್, ಕಾಸಿಂಗ್ ದ ಅರ್ಥ್ಸ್ ಟೆಂಪರೇಚರ್ ಟು ರೈಸ್. ದ ರಿಸಲ್ಟ್ ವಾಸ್ ನಾಟ್ ಜಸ್ಟ್ ಗ್ಲೋಬಲ್ ವಾರ್ಮಿಂಗ್, ಬಟ್ ಅ ಕ್ಯಾಸ್ಕೇಡ್ ಆಫ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮೆಲ್ಟಿಂಗ್ ಆಫ್ ಐಸ್ ಕ್ಯಾಪ್ಸ್, ರೈಸಿಂಗ್ ಸೀ ಲೆವೆಲ್ಸ್, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆ್ಯಂಡ್ ಡಿಸ್ರಪ್ಷನ್ಸ್ ಟು ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ ಸಪ್ಲೈಸ್. ದ ಕ್ಲೈಮೇಟ್ ಕ್ರೈಸಿಸ್ ವಾಸ್ ನೋ ಲಾಂಗರ್ ಎ ಡಿಸ್ಟೆಂಟ್ ಥ್ರೆಟ್, ಬಟ್ ಆ್ಯನ್ ಇಮಿಡಿಯೇಟ್ ಚಾಲೆಂಜ್ ಡಿಮ್ಯಾಂಡಿಂಗ್ ಅರ್ಜೆಂಟ್ ಆಕ್ಷನ್. ದ ರಿಯಲೈಸೇಷನ್ ದ್ಯಾಟ್ ದ ಫಾಸೈಲ್ ಫ್ಯೂಯಲ್ ಡ್ರಿವನ್ ಎನರ್ಜಿ ಸಿಸ್ಟಮ್ ಈಸ್ ಅನ್ಸಸ್ಟೈನಬಲ್ ಹ್ಯಾಸ್ ಸ್ಪಾರ್ಕ್ಡ್ ಎ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಎನರ್ಜಿ ಟ್ರಾನ್ಸ್.

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ

0: ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ, ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ,
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ, ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ,
2: ವಂದೇ ಮಾತರಂ.
0: ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ. ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
3: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೇ ದೀನ್ ದಯಾಳ್.
3: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
4: ನೀವು ಸರಿಯಾಗಿ ಹೇಳಿದಿರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
3: ನನಗೆ ಸಂಕೋಚವಾಗ್ತಾ ಇದೆ.
4: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
5: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
6: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
5: ಹಾ, ಯಾಕೆ ಆಡ್ಬಾರ್ದು ಹೇಳಿ? ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
6: ಹಾ ಹೌದಲ್ವಾ, ಕೊಡಿರಿ. ಏನ್ ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
5: ಅರೆ, ಸುಖವಾಗಿರೋ ಕಂದ.
6: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
3: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿದೆ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನು, ಕೃಷ್ಣ

0: ಹಲವಾರು ಕಷ್ಟಗಳನ್ನು ಸಹಿಸಿದನು. ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು. ಶಿವಾಜಿ ಎಲ್ಲವನ್ನು ಸಮರ್ಪಿಸಿದನು. ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
1: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿದ? ನಿಮ್ಮ ದೀನ್ ದಯಾಳ್.
2: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
1: ನಾವು ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡಿಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನು ದೂರ ಮಾಡಿಬಿಟ್ಟಿದ್ದಾನೆ.
2: ಅವನು ಮದುವೆ ಮಾಡಿಕೊಂಡಿದ್ದರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
1: ಬಹುಶಃ ಹೌದೇನೋ, ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
2: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
1: ಅವನನ್ನೆಲ್ಲ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರು.

0: ಇಲ್ಲಿ ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರ ಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವ

0: ಮಾಡುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
1: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
1: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
1: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಳವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
1: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
2: ಬಾಬಾ ದಿಂದ ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
2: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
2: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ,
2: ನಾವು ಸ್ವಯಂ ಸೇವಕ ಸಂಘದ ಮೂಲಕ, ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ. ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
2: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
0: ಹೌದು, ಗೊತ್ತಾಯಿತು.
2: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
2: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
2: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸ್ಕೋ.
0: ಆದರೆ
2: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
0: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
2: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
0: ಇನ್ನು ನನಗೆ ಅನುಮತಿ ನೀಡಿ.

0: ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು, ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
2: ವಂದೇ ಮಾತರಂ, ವಂದೇ ಮಾತರಂ, ವಂದೇ.

0: ಶ್ರೀ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ.
2: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೆ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ.

ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ

ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ.

ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಂಗಳೂರು. ಸಮಯ 10:58.
1: ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.

0: ಆಕಾಶವಾಣಿ ಟೆಲಿಕ್ವಿಸ್.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಡಿಎಸ್ ಕರ್ಕೆ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ. ಈ

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ ಬೆಳಿಗ್ಗೆ 6:30 ಚಿಂತನ, ಮಧುರು ಮೋಹನ ಕಲ್ಲೂರಾಯ ಅವರಿಂದ ತತ್ವಪದ. 6:40 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂತೋಷ್. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ. ನಾಳೆ ಬೆಳಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ, ಮಾಧ್ಯಮ ಮತ್ತು ಸಂವಹನ ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗಾವಕಾಶಗಳು. ಈ ಕುರಿತು ಮಂಗಳೂರಿನ ನಿಟ್ಟೆ ಸಂವಹನ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಬೀರಿ, ದೇರಳಕಟ್ಟೆ ರಸ್ತೆ, ಮಂಗಳೂರು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಹಾಗೂ ಬಿ ಕೃಷ್ಣಕಾರಂತ ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ವನಿತಾವಾಣಿ, ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಅವರೊಂದಿಗೆ ಸಂದರ್ಶನ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆಸಿ ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಡಾಕ್ಟರ್ ಅನುಪಮಾ ನಿರಂಜನ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. 12:35 ಆರೋಗ್ಯ ಸಂಚಿಕೆ, ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ನಾಳೆ 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಜಲಜೀವನ್ ಮಿಷನ್ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತರಾದ ಎಂ ರವಿ. 1:20 ಸ್ವರಮಾಧುರ್ಯದಲ್ಲಿ ಹೆಚ್ಎನ್ ಮೀರಾ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 17ನೆಯ ಸಂಚಿಕೆ, ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:30 ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಾಕ್ಷಿ ಶಿವಾಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. 5:45 ಹಿಂದಿ ಚಿತ್ರಗೀತೆಗಳು. 6:50 ಕೃಷಿ ರಂಗದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನುಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ. ರಾತ್ರಿ 8:00 ಕನ್ನಡ ಯುವವಾಣಿ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಅಕ್ಷತ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಳ ವಿಟ್ಲ ಅವರಿಂದ ಪ್ರಕೃತಿ ಬೊಕ್ಕ ಪೊಂಜೋವಲು ಕುರಿತು ಭಾಷಣ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: 147 for 3 in 15.4 overs when reports last came in. Earlier, Delhi Capitals won the toss and elected to field. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 11:10.05. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಾಳೆಯ ಪ್ರಸಾರ ಬೆಳಿಗ್ಗೆ 5:55 ಆರಂಭ. ನಲ್ಮೆಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭರಾತ್ರಿ. ಜೈ ಹಿಂದ್.